2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು ಬುಧವಾರ ಎಫ್ಎಂ ರೈನ್ಬೋದ ಪ್ರಸಾರ ಕಾರ್ಯವನ್ನ ಆರಂಭ ಮಾಡ್ತಾ ಇದೀವಿ. 5:58 ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ತೇಜಸ್ವಿನಿ ಮಾಡು ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:12:02 ತಮ್ಮೆಲ್ಲರಿಗೂ ಅ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಇನ್ನು ಭಕ್ತಿಗೀತೆಗಳನ್ನು ಕೇಳುವಂತಹ ಸಮಯವಿದು. ಭಕ್ತಿಗೀತೆಗಳ ಒಂದು ಪ್ಲೇಲಿಸ್ಟ್ ಸಹ ರೆಡಿಯಾಗಿದೆ. ತಮ್ಮೆಲ್ಲರಿಗೂ ನಾದರ್ಶನೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಒಂದು ಗಣಪತಿಯ ಸ್ತುತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ. ಈ ಒಂದು ಮಳೆಯ ಸಂದರ್ಭದಲ್ಲಿ ಇಂದಿನ ದಿನದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತಾ ಇಂದಿನ ನಾದರ್ಶನೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಕೇಳ್ತಾರೆ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಿಗರಿದನಿ ದನಿ ಭಗವನಿದ ನಿಗರಿದನಿ ನಿಧನಿ ಬ ಭಗವನಿ ಬ ಕನಿ ಬಗರಿ ಗಪ ಭಗಪ ನಿಗಪ ಸನಿ ಬ ನಿ ಬ.

ಪುರಂದರದಾಸರು ರಚನೆ ಮಾಡಿದಂತಹ ಒಂದು ಕೀರ್ತನೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ರಾಜ್ಕುಮಾರ್ ಭಾರತಿ ಅವರ ದನಿಯಲ್ಲಿ ಗಜಮುಖನ ಅರ್ಚಿಸಲು ಸಮಯ ಆಗ್ತಾ ಇದೆ. 6:21 ನೀವು ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ದಿನನಿತ್ಯ ಆದರೆ ನಾವು ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಒತ್ತಡದಲ್ಲೇ ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ. ಈ ಒಂದು ದಿನನಿತ್ಯದ ಜೀವನದಲ್ಲಿ ನಾವು ಹಂಬಲಿಸೋದು ಯಾತಕ್ಕಾಗಿ ಅಂತಂದರೆ ನೆಮ್ಮದಿ ಮತ್ತು ಸಂತೋಷಕ್ಕಾಗಿ ಅಲ್ವಾ? ಆದರೆ ಎಷ್ಟೋ ಬಾರಿ ನಾವು ಸಂತೋಷವನ್ನು ಆಡಂಬರದ ವಸ್ತುಗಳಲ್ಲಿ ನೋಡ್ತೀವಿ, ದೊಡ್ಡ ದೊಡ್ಡ ಸಾಧನೆಗಳಲ್ಲಿ ಹುಡುಕ್ತೀವಿ. ಆದರೆ ನಿಜವಾದ ನೆಮ್ಮದಿ ಇರೋದು ಹೊರಗಿನ ಆಡಂಬರದಲ್ಲಿ ಅಲ್ಲ, ನಮ್ಮ ಅಂತರಂಗದ ಸರಳತೆಯಲ್ಲಿ ಮತ್ತು ತೃಪ್ತಿಯಲ್ಲಿ. ಈ ಒಂದು ಸರಳತೆಯ ಕುರಿತು ಒಂದಷ್ಟು ಮಾತು ಇಂದಿನ ನಾದರ್ಶನೆ ಕಾರ್ಯಕ್ರಮದಲ್ಲಿ ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ. ಸಮಯ ಆಗ್ತಾ ಇದೆ 6:29. ನೀವು ಕೇಳ್ತಾ ಇದ್ದೀರಿ ನಾದಾರ್ಚನೆ ಕಾರ್ಯಕ್ರಮ ಭಕ್ತಿಗೀತೆಗಳೊಂದಿಗೆ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಸರಳತೆಯ ಕುರಿತು ಮಾತಾಡ್ತಾ ಇದ್ವಿ. ಸರಳತೆ ಅಂದರೆ ಏನು? ಬಡತನನ ಖಂಡಿತ ಅಲ್ಲ, ಅದೊಂದು ಸುಂದರವಾದಂತಹ ಜೀವನ ಶೈಲಿ ಅಂತಲೇ ಹೇಳ್ಬೋದು. ನಮ್ಮ ಯೋಚನೆಗಳು, ಆಡುವಂತಹ ಒಂದು ಮಾತು, ತೊಡುವಂತಹ ಒಂದು ಉಡುಪಿನಲ್ಲಿ ಸರಳತೆ ಇದ್ದಾಗ ಮನಸ್ಸು ಅನಗತ್ಯ ಹೊರೆಯಿಂದ ಹಗುರವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬದುಕಿನಲ್ಲಿ ಎಷ್ಟು ಕಡಿಮೆ ವಸ್ತುಗಳು ಇರುತ್ತವೋ ಅಷ್ಟು ಕಡಿಮೆ ಚಿಂತೆಗಳು ಇರುತ್ತವೆ. ಉದಾಹರಣೆಗೆ ಪ್ರಕೃತಿಯನ್ನು ನೋಡಿದ್ರೆ ನಾವು ಹೂವಾಗಿರಬಹುದು, ಹಕ್ಕಿಯಾಗಿರಬಹುದು, ತಂಗಾಳಿಯಾಗಿರಬಹುದು, ಎಲ್ಲವೂ ಸಹ ತುಂಬಾ ಸರಳವಾಗಿ ಇರುವಂತಹದ್ದು. ಆ ಒಂದು ಸರಳತೆಯೇ ಅವುಗಳಿಗೆ ಅಷ್ಟೊಂದು ಸೌಂದರ್ಯವನ್ನು ತಂದುಕೊಟ್ಟಿರೋದು. ಹಾಗಾಗಿ ಸಾಧ್ಯವಾದಷ್ಟು ನಾವು ಸರಳತೆಯನ್ನು ರೂಢಿ ಮಾಡಿಕೊಳ್ಳೋಣ. ಕಾಲಕ್ಕೆ ತಕ್ಕಂತೆ ಬದುಕಬೇಕು ಅನ್ನೋ ಒಂದು ಮಾತು ಇದೆ. ಆದರೂ ಸಹ ಕಾಲದ ಜೊತೆಗೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಸ್ವಲ್ಪನಾದರೂ ಸಹ ಸರಳತೆಯನ್ನು ನಾವು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಪುತ್ತೂರು ನರಸಿಂಹ ನಾಯ್ಕ್ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ಲೋಕಮಾತೆ ಇಂದಿರೆ ನೀ ಕೈ ಬಿಡದೆ ಸಾಕಬೇಕಮ್ಮ. ಸೊಗಸಾದ ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:35 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸರಳತೆಯ ಕುರಿತು ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು ಅನ್ನೋ ಒಂದು ಆಸೆಗೆ ಕೊನೆನೇ ಇರೋದಿಲ್ಲ ಅಲ್ವಾ. ಇರುವಂತಹ ಸಣ್ಣ ಸಣ್ಣ ಕ್ಷಣಗಳನ್ನು ಮತ್ತು ನಮ್ಮ ಬಳಿ ಇರುವಂತಹ ವಸ್ತುಗಳನ್ನು ಗೌರವಿಸಿ ಆನಂದ ಪಡೋದೇ ತೃಪ್ತಿ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರಲ್ಲ, ಈ ಭೂಮಿ ಪ್ರತಿಯೊಬ್ಬರ ಅಗತ್ಯವನ್ನು ಪೂರೈಸುತ್ತೆ, ಆದರೆ ಒಬ್ಬರ ದುರಾಸೆಯನ್ನಲ್ಲ ಅಂತ ಹೇಳಿ ನಮ್ಮ ಬಳಿ ಏನಿದೆಯೋ ಅದಕ್ಕೆ ದೇವರಿಗೆ ಧನ್ಯವಾದ ಹೇಳಿ ಬದುಕೋದೆ ಅತಿ ದೊಡ್ಡ ಸಿರಿವಂತಿಕೆ ಅಂತ ಹೇಳ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ನಮ್ಮ ಕಾಲು ಎಷ್ಟುದ್ದ ಇದೆಯೋ ಅಷ್ಟುದ್ದ ನಾವು ಹಾಸಿಗೆಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಆ ಒಂದು ತತ್ವದೊಂದಿಗೆ ಸರಳತೆಯನ್ನು ಸಹ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:40 ನಾದರ್ಶನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಇದರೊಟ್ಟಿಗೆ ಸರಳತೆಯ ಮಹತ್ವದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನಮ್ಮ ದಾಸರು ಮತ್ತು ಶರಣರು ಸರಳ ಬದುಕಿನ ಮಹತ್ವವನ್ನು ಯಾವತ್ತೋ ಹೇಳಿದ್ದಾರೆ ಅಲ್ವಾ. ಪುರಂದರದಾಸರು ಯಾಕೆ ಕಾಗೆಯಾಗಿ ಹುಟ್ಟಿದೆ ಅಂತ ಹೇಳಿ ಆಡಂಬರಕ್ಕಿಂತ ಸರಳತೆಯೇ ಲೇಸು ಅಂತ ಹೇಳಿದರೆ, ನಮ್ಮ ಬಸವಣ್ಣನವರು ಕೋಟಿ ರೂಪಾಯಿ ಆಸ್ತಿಗಿಂತ ಕಾಯಕ ಮತ್ತು ಶುದ್ಧ ಮನಸ್ಸು ಮುಖ್ಯ ಅಂತ ಹೇಳಿದರು. ಇನ್ನು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಬೇರುಗಳು ಸರಳತೆಯಲ್ಲಿ ಇರಬೇಕು ಅನ್ನೋದೇ ಆಧ್ಯಾತ್ಮದ ಮೂಲ ಸಾರ. ಇಂದಿನಿಂದ ನಾವು ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳೋಣ. ಪ್ರತಿಯೊಂದರಲ್ಲೂ ಸಹ ಶ್ರೇಷ್ಠವಾದದನ್ನು ಹುಡುಕೋದ್ರ ಬದಲು ಸಿಕ್ಕಿರೋದ್ರಲ್ಲಿ ಶ್ರೇಷ್ಠತೆಯನ್ನು ಕಾಣೋದಕ್ಕೆ ಪ್ರಯತ್ನ ಪಡೋಣ. ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳೋಣ. ಅಂತರಂಗದ ತೃಪ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋಣ. ಬದುಕು ಸರಳವಾದಷ್ಟು ನೆಮ್ಮದಿ ಹತ್ತಿರವಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ದಿನ ನಿಮ್ಮದಾಗಲಿ, ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯ ಪ್ರಸಾರದೊಂದಿಗೆ ಇಂದಿನ ನಾದರ್ಶನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಗೀತೆಗಳೊಂದಿಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಭಾರತದಲ್ಲಿ ನಾಣ್ಯಗಳನ್ನು ತಯಾರಿಸುವ ಪ್ರಮುಖ ಟಂಕ ಶಾಲೆಗಳು ಯಾವ ನಗರಗಳಲ್ಲಿ ಇವೆ?
2: ಶ್ರೋತೃಗಳೆಲ್ಲರಿಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಕುರಿತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಪ್ರಶಾಂತ್ ಎಸ್ ಎಲ್ ಶೇಟ್. ಬನ್ನಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಗೋಣ. ಪ್ರಶಾಂತ್ ಸರ್ ನಮಸ್ಕಾರ.
3: ನಮಸ್ಕಾರ.
2: ಪ್ರಶಾಂತ್ ಅವರ ಈ ಕಾರ್ಯಕ್ರಮದಲ್ಲಿ ಒಂದು ಕಿರು ಪರಿಚಯವನ್ನ ಮಾಡಿಕೊಡಿ ತಮ್ದು.
3: ತುಂಬಾ ವರ್ಷದಿಂದ ಈ ಕಾಯಿನ್ಸ್ ನಾನು ಕಲೆಕ್ಟ್ ಮಾಡ್ತಿದ್ದೇನೆ. ನಂದು ಮುಖ್ಯ ಕಲೆಕ್ಷನ್ ನಲ್ಲಿ ಗಂಗರ ಕಾಲದ ಕಲೆಕ್ಷನ್, ಹಾಗೆ ಕದಂಬರ್ದಿದೆ, ಚಾಲುಕ್ಯ, ಹೊಯ್ಸಳ, ವಿಜಯನಗರ, ಹೀಗೆ ಹಲವಾರು ಡೈನಾಸ್ಟಿಗಳಿದ್ದು ಕಾಯಿನ್ಸ್ ನಾನು ಕಲೆಕ್ಟ್ ಮಾಡಿದ್ದೇನೆ. ಅದರಲ್ಲಿ ಪ್ರಾಮಾಣಿಕವಾಗಿ ಗಂಗರ ಕಾಯಿನ್ಸ್ ಅಲ್ಲಿ ನಾನು ತುಂಬಾ ವೆರೈಟಿ ಮಾಡಿದ್ದೇನೆ. ಅದು ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಲೆಕ್ಷನ್ ಆಫ್ ಇಂಡಿಯಾ. ಇದರಲ್ಲಿ ವೈಶಿಷ್ಟ್ಯ ಅಂದ್ರೆ ಈ ಕಾಯಿನ್ನಲ್ಲಿ ನಿಮ್ಗೆ ಆನೆಗಳಿದ್ದು ಬೇರೆ ಬೇರೆ ರೂಪ ನೀವು ಕಾಣಬಹುದು. ಅಂದ್ರೆ ಆನೆದ್ದು ಅನಾಟಮಿ ಆಗ್ಲಿ, ಆನೆದ್ದು ಕಾಯಿನ್ಸ್ ಅಲ್ಲಿ ಜುವೆಲ್ರಿ ಯೂಸ್ ಮಾಡಿದಾಗ್ಲಿ, ಇಲ್ಲ ಕಾಯಿನ್ಸ್ ನಲ್ಲಿ ಬೇಕಾದಷ್ಟು ರಿಲಿಜಿಯಸ್ ಸಿಂಬಲ್ಸ್ ಗಳಾಗ್ಲಿ, ಅಂದ್ರೆ ನಿಮ್ಗೆ ಅಂಕುಶ ಆಗ್ಲಿ, ಇಲ್ಲಾದ್ರೆ ಫ್ಲೈ ವಿಶ್ಕ್ ಆಗ್ಲಿ, ಇಲ್ಲಾದ್ರೆ ನಿಮ್ಗೆ ಶಂಖಚಕ್ರ ಆಗ್ಲಿ, ಮತ್ತೆ ಸೂರ್ಯಚಂದ್ರ, ಹೀಗೆ ತುಂಬಾ ನಮ್ನೆದ್ದು ಕಾಯಿನ್ಸ್ ನಲ್ಲಿ ನಿಮ್ಗೆ ಕಾಣಬಹುದು. ಇದ್ರಲ್ಲಿ ಸಾಧಾರಣ ನಾನು 180 ವೆರೈಟಿ ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದೇನೆ. ಅದು ಭಾರಿ ವಿಶೇಷ. ಅದು ನಾನು 2-3 ಎಕ್ಸಿಬಿಷನ್ ಮಾಡಿದ್ದೇನೆ ಬೆಂಗಳೂರಲ್ಲಿ. ಸೊ ನಾನು ಯಂಗ್ಸ್ಟರ್ಸ್ ನವರಿಗೆ ಹೇಳುದಂತ ಅಂದ್ರೆ, ನೀವು ಯಾವ್ದು ಕಲೆಕ್ಷನ್ ಮಾಡಿ, ಕಲೆಕ್ಷನ್ ಗೆ ಯಾವಾಗ್ಲೂ ನೀವು ಅದಕ್ಕೆ ಫುಲ್ ಟೈಮ್ ಫುಲ್ ಅಟೆನ್ಷನ್ ಕೊಟ್ಟು ಮಾಡಿ. ನಾನು ನಿಮ್ಗೆ ಗೋಲ್ಡ್ ಕಾಯಿನ್ ಅಂತ ಹೇಳುದಿಲ್ಲ, ಈಗ ಹೇಳುದು, ಯಾವ್ದು ಕಲೆಕ್ಷನ್ ಮಾಡುವಾಗ ಅದಕ್ಕೆ ನಿಮ್ಮ ಫುಲ್ ಅಟೆನ್ಷನ್ ಹಾಕಿ ಅದರ ವಿಷಯವನ್ನು ತಿಳಿದುಕೊಳ್ಳಿ. ನಾನು ಏಕೆ ಕಲೆಕ್ಷನ್ ಮಾಡ್ತೇನೆ, ಹೇಗೆ ಕಲೆಕ್ಷನ್ ಮಾಡ್ತೇನೆ, ಯಾವ್ದಕ್ಕೋಸ್ಕರ ಅಂದ್ರೆ, ನೀವು ಪ್ರತಿಯೊಬ್ಬರದೊಂದು ಅನಿಸಿಕೆ ಒಂದು ರೆಕಾರ್ಡ್. ಸೊ ಇದು ಕಲೆಕ್ಟ್ ಮಾಡುವವರಿಗೆ ಈ ಆಸಕ್ತಿ ಇರಬೇಕು, ಆವಾಗ ಮಾತ್ರ ಅವರ ಕಲೆಕ್ಷನ್ ಒಂದು ಸಕ್ಸೆಸ್ ಆಗ್ತದೆ.
4: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡ್ ಬರೋಣ.
5: ಅಬ್ಬ ಎಂತ ಮಳೆ ಮಾರೈತಿ, ಆಳಿಕಲ್ಲಿ ಬೀಳ್ತಿದ್ದ ಛತ್ರಿನ ಹಾರತ್ತಿದೆ. ಅರೆ ಇದೆಂತ?
6: ಹೌದಲ್ಲ, ಇಲ್ಲಿ ಇಲ್ಲಿ ನಾಣ್ಯ ಕಣೋ.
5: ನಾಣ್ಯ ಇದು ಹಿತ್ತಲದು ಬಿಸಗ.
6: ಏಯ್ ಇಲ್ಲಿ ಇನ್ನೊಂದು ನಾಣ್ಯ ಕಣೋ, ನೋ ಬಂಗಾರದ್ದು ಕಣೋ.
5: ಮತ್ತ ಹುಡುಕು, ಇನ್ನೊಂದ್ ಸಿಕ್ತದ ನೋಡು.
6: ಹಾ ಮತ್ತೊಂದ್ ಸಿಕ್ತು. ಅಯ್ಯೋ ಇದು ಬಂಗಾರದ್ದೇ.
5: ಹಂಗಾದ್ರೆ ಇವತ್ತು ನಮ್ದು ಅದೃಷ್ಟನೇ ಬರೈತಿ. ಇವತ್ತು ಎಂತ ಮಳೆಗೆ ಬಂಗಾರದ ನಾಣ್ಯ ಸಿಕ್ತು ನೋಡು. ಒಂದು ನಾಣ್ಯ ನಂಗೆ, ಒಂದು ನಾಣ್ಯ ನಿಮ್ಗೆ, ಯಾರಿಗೂ ಹೇಳ್ಬೇಡ. ಒಂದಿಲ್ಲಿ ಮುಚ್ಚಿಡು,
0: ನಿಲ್ಲಿ. ಇಂತಹ ಪುರಾತನ ನಾಣ್ಯಗಳು ದೇಶದ ಆಸ್ತಿ, ಇಂತಹವುಗಳನ್ನು ಪುರಾತತ್ವ ಇಲಾಖೆಗೆ ಒಪ್ಪಿಸಬೇಕು.
2: ಈಗ ಎಷ್ಟೋ ವಿದ್ಯಾರ್ಥಿಗಳಿರ್ಬೋದು ಮನೆಗಳಲ್ಲಿ ಅಥವಾ ಇನ್ನೆಲ್ಲೋ ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ನಾಣ್ಯಗಳೆಲ್ಲ ಸಿಗತ್ತೆ ಕೆಲವರಿಗೆ. ಅದನ್ನ ಸುಮ್ನೆ ನೆಗ್ಲೆಕ್ಟ್ ಮಾಡಿ ಎಸೆಯೋದು ಅಥವಾ ಅದಕ್ಕೆ ಒಂದು ಮೊನುಮೆಂಟಲ್ ವ್ಯಾಲ್ಯೂ ಇರೋದೇ ಗೊತ್ತಿರೋದಿಲ್ಲ. ಇಂಥವ್ರಿಗೆ ಏನು ಒಂದು ಸಂದೇಶ ಕೊಡಕ್ ಇಷ್ಟಪಡ್ತೀರಾ?
3: ಏನಿಲ್ಲ ನೋಡಿ, ಹಿರಿ ಅಂದ್ರೆ ಯಾವಾಗ್ಲೂ ಯಾವ್ದಾದ್ರು ವಿಷಯದಲ್ಲಿ ಅಡಗಿರ್ತಾರೆ. ಸೊ ಅದು ನಿಮ್ಗೆ ನಾಣ್ಯ ಆಗ್ಲಿ ಇಲ್ಲದ್ರೆ ಏನಾದ್ರು ಬೇರೆ ಏನಾದ್ರು ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನು ಪಕ್ಕ ನಿಮ್ಗೆ ವಿಷಯ ಗೊತ್ತಾಗಲಿಲ್ಲ ಆದ್ರೆ ಇದನ್ನು ನೀವು ಮ್ಯೂಸಿಯಂ ಗೆ ತಂದು ಕೊಡಿ. ಸೊ ದಟ್ ನೀವು ಅದು ಹಿಸ್ಟ್ರಿಯನ್ನು ಪ್ರೊಟೆಕ್ಟ್ ಮಾಡಿ. ಸೌತ್ ಕೇಂದ್ರದಲ್ಲಿ ಎಷ್ಟು ಒಂದ್ 2-3 ವರ್ಷದ ಮುಂಚೆ ತುಂಬಾ ಇನ್ಸ್ಕ್ರಿಪ್ಷನ್ಸ್ ಗಳು ಸಿಕ್ಕಿ. ಅದರಿಂದ ನಮ್ಮ ತುಳು ಭಾಷೆದು ಲೀಡ್ಸ್, ಹೀಗೆ ಅದಕ್ಕೆ ಒಂದು ಬೇಕಾದ ವಿಷಯಗಳು ಸಿಕ್ಕಿ. ಸೊ ಹಾಗೇನೆ ಯಾವ್ದಾದ್ರು ವಸ್ತು ಸಿಕ್ಕಿದ್ರೆ ಅದಕ್ಕೆ ಒಂದು ಮಹತ್ವ ಕೊಡಿ, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ.
2: ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ನಾಣ್ಯಗಳ ಸಂಗ್ರಹಣೆ ಯಾಕೆ ಅವಶ್ಯಕ ಅನ್ನೋದ್ರ ಮೇಲೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ನಾಣ್ಯಗಳನ್ನು ತಯಾರಿಸುವ ಸ್ಥಳಗಳನ್ನು ಟಂಕ ಶಾಲೆ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಪ್ರಮುಖ ಟಂಕ ಶಾಲೆಗಳು ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾ ನಗರಗಳಾಗಿವೆ.
7: ಈ ವಿಶೇಷ ಕಾರ್ಯಕ್ರಮದ

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 megahertz, musically yours.
7: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು. ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
8: ಸಣ್ಣ ತೆರೆಯ ಧಾರಾವಾಹಿ ನೆನಪು,
7: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ. ಇದು ರಾಗಾನುರಾಗಗಳ

ಸಮಯ ಆಗ್ತಾ ಇದೆ 7:43. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ವಾರ್ತೆಗಳ ವಿವರ: ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಯಳಂದೂರು ತಾಲೂಕು ಆಸ್ಪತ್ರೆ, ಮದ್ದೂರಿನಲ್ಲಿ ನೂತನ ಸೇತುವೆ, ಕೊಳ್ಳೇಗಾಲದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ, ಮೆಟ್ರಿಕ್ ಪೂರ್ವ ನಂತರದ ವಸತಿ ನಿಲಯ ಉದ್ಘಾಟನೆಗೊಳ್ಳಲಿದ್ದು, ಸಂತೆಮರನಹಳ್ಳಿಯಲ್ಲಿ ಎಳನೀರು ಮಾರುಕಟ್ಟೆ, ಮುಡಿಗುಂಡದಲ್ಲಿ ಪರ್ಯಾಯ ಸೇತುವೆ, ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು, ಕೊಳ್ಳೇಗಾಲ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಪ್ರಮುಖ ಜಲಬೇಡಿಕೆಗಳನ್ನು ಮಂಡಿಸಿದರು. ಮೇಕೆದಾಟು, ಭದ್ರಾ ಮೇಲ್ದಂಡೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಶೀಘ್ರ ಅನುಮೋದನೆ, ಅಗತ್ಯ ಅನುದಾನ ಹಾಗೂ ಕರ್ನಾಟಕಕ್ಕೆ ನ್ಯಾಯಯುತ ನೀರಿನ ಪಾಲು ಕಲ್ಪಿಸುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರವೇ ಘೋಷಣೆಯಾಗಲಿದೆ ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಸಾಲ ಸೌಲಭ್ಯದಿಂದ ವಂಚಿತರಾದವರಿಗೆ ಹಣಕಾಸಿನ ನೆರವು ನೀಡುವುದು ಮತ್ತು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಸಾಕಾರಗೊಳಿಸುವ ಉದ್ದೇಶ ಹೊಂದಿದೆ. ಸಾಂಪ್ರದಾಯಿಕವಾಗಿ ಔಪಚಾರಿಕ ಹಣಕಾಸು ವ್ಯವಸ್ಥೆಯ ವ್ಯಾಪ್ತಿಯಿಂದ ಹೊರಗಿದ್ದ ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಮುಂದುವರಿಸಲು ಮತ್ತು ವಿಸ್ತರಿಸಲು ಅಗತ್ಯವಾದ ಬಂಡವಾಳವನ್ನು ಈ ಉಪಕ್ರಮವು ಒದಗಿಸುತ್ತದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ ಯೋಜನೆಯು 2015 ಮತ್ತು 2018ರ ನಡುವೆ 1.12 ಕೋಟಿ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಇದು ಉದ್ಯಮಗಳ ಸ್ಥಾಪನೆಯ ಜೊತೆಗೆ ಜೀವನೋಪಾಯದ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಯೋಜನೆಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಧಾರವಾಡದ ವ್ಯಾಪಾರಿ ವೀರಪ್ಪ ಅಶೋಕ್ ಅರಳಿ ಅವರು ಆರ್ಥಿಕ ಸಬಲತೆ ಹೊಂದಿದ್ದಾರೆ. ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿಯವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಅವರು ಹಂಚಿಕೊಂಡಿದ್ದಾರೆ.
1: ನಾನು ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಮುಲ್ತಾನ ಗಾಡಿ ಬಿದಿ ಬದಿ ವ್ಯಾಪಾರಸ್ಥರು. ಮೊದಲ ನಮ್ಮ ಸರ್ಗಳು ನಮಗ್ ಬಂದು ಹಿಂಗ ಮುದ್ರಾ ಯೋಜನೆದಾಗ ಹಿಂಗ ನಿಮ್ಗೆ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ನಾವೇನ್ ಮಾಡಿದ್ವಿ, ಹಂಗ ಒಂದ್ಸಲ ಅವ್ರ ಬ್ಯಾಂಕಿಗೆ ಬಂದು ವಿಸಿಟ್ ಮಾಡಂತ ಹೇಳಿದ್ರು. ವಿಸಿಟ್ ಮಾಡಿದ್ವಿ, ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನಮಂತ್ರಿ

0: ಅವರಿಂದ ಮುದ್ರಾ ಯೋಜನೆಯೊಳಗೆ ಹಿಂಗ ಬೀದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ್ಟ ಲೋನ್ ಸಿಗುದೈತಿ, ನೀವು ನಿಮ್ಮ ಅಂಗಡಿಗಳನ್ನ ಏನಾರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದೆ, ಸೆಲೆಕ್ಟ್ ಆಗಿ ಅದರಿಂದ ನನಗೆ 5 ಲಕ್ಷ ರೂಪಾಯಿ ಬಂತು. ಆಮೇಲೆ ನನ್ನ ಮೊದಲ ತಗಡಿನ ಅಂಗಡಿ, ಅದನ್ನ ನಾನು ಈಗ ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ. ಆಮೇಲೆ ಸ್ಪೂನ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಟೇಬಲ್ಸ್ ಆಗ್ಲಿ, ಇವೆಲ್ಲ ಏನಿದೆ ಸರ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ತರಿಸಿ ಕಸ್ಟಮರ್ ಗೆ ಸೇವೆಯನ್ನು ನೀಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ. ಮೊದಲು ನಾವು ಕಡು ಬಡವರು ಇದ್ವಿ, ಪಿಎಂ ಮುದ್ರಾ ಯೋಜನೆಯಿಂದ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಹೋಗಾಕ ಪ್ರಧಾನಮಂತ್ರಿಯವರ ಯೋಜನೆ ನಮಗೆ ಬಹಳ ಅನುಕೂಲ ಆಗಿದೆ.
1: ಕರ್ನಾಟಕದ ರೈತ ಬಾಂಧವರ ಹಿತ ಕಾಯಲು ಕೇಂದ್ರ ಸರ್ಕಾರ ಮತ್ತೊಂದು ಪ್ರಮುಖ ಹಾಗೂ ರೈತಪರ ನಿರ್ಧಾರವನ್ನು ಕೈಗೊಂಡಿದೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. 2026-27 ಮುಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ಪ್ರಮುಖ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಮನವಿ ಹಾಗೂ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿ ಖರೀದಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕರ್ನಾಟಕ ದಿಂದ ಒಟ್ಟು 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ, 38,250 ಮೆಟ್ರಿಕ್ ಟನ್ ಹೆಸರುಕಾಳು ಹಾಗೂ 115,500 ಮೆಟ್ರಿಕ್ ಟನ್ ಸೋಯಾಬೀನ್ ಅನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿಸಲಾಗುವುದು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ ಕಚೇರಿಯ ವ್ಯಾಪ್ತಿಯ ವಿವಿಧ ಮಹತ್ವದ ತಾಂತ್ರಿಕ ಹಾಗೂ ಸಂಶೋಧನಾ ಘಟಕಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಲವಿಜ್ಞಾನ ಘಟಕದ ಮಳೆ ಮಾಪನ ಹಾಗೂ ಹವಾಮಾನ ಕೇಂದ್ರಗಳ ದತ್ತಾಂಶಗಳನ್ನು ನಿಖರವಾಗಿ ಬಳಸಿಕೊಳ್ಳುವುದು, ಯೋಜನಾ ಮತ್ತು ತನಿಖಾ ಘಟಕದ ವತಿಯಿಂದ ಹೊಸ ನೀರಾವರಿ ಯೋಜನೆಗಳ ಡಿಪಿಆರ್ ಸಿದ್ದಪಡಿಸುವಿಕೆಗೆ ವೇಗ ನೀಡುವುದು ಹಾಗೂ ತಾಂತ್ರಿಕ ಸಲಹಾ ಸಮಿತಿಯ ಮೂಲಕ ಕಾಮಗಾರಿಗಳ ಅನುಮೋದನೆಯನ್ನು ತ್ವರಿತಗೊಳಿಸಲು ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 13 ಲಕ್ಷ ಕಾರ್ಮಿಕರು ಉದ್ಯೋಗದಲ್ಲಿದ್ದಾರೆ ಎಂದು ಸಣ್ಣ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ವಿಜಯಾನಂದ ಕಾಶಪ್ಪನವರ್ ತಿಳಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವೆಂದು ಗುರುತಿಸಲಾಗಿರುವ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇದರಲ್ಲಿ ಸುಮಾರು 5 ಲಕ್ಷ ಮಹಿಳಾ ಕಾರ್ಮಿಕರು ಇದ್ದಾರೆ ಎಂದರು. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆ, ಚರಂಡಿ, ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಖುದ್ದು ಪರಿಶೀಲನೆಯ ವೇಳೆ ಗಮನಿಸಲಾಗಿದೆ. ಅಗತ್ಯ ಕಾಮಗಾರಿಗಳಿಗೆ ಅಂದಾಜು ವೆಚ್ಚ ಸಿದ್ದಪಡಿಸಿ ವಿಸ್ತೃತ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಸಚಿವರು ಹೇಳಿದರು. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟ ಸ್ಥಿತಿಯಲ್ಲಿರುವ ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬರದಿಂದ ತತ್ತರಿಸಿರುವ ರೈತರಿಗೆ ಸರ್ಕಾರ ಪ್ರತಿ ಎಕರೆಗೆ ಕನಿಷ್ಠ ಮೊತ್ತ 2,500 ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ರೈತರ ನೆರವಿಗೆ ಧಾವಿಸಬೇಕಾದ ಸರ್ಕಾರ ಅವರನ್ನು ನಿರ್ಲಕ್ಷ್ಯ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಮಸ್ಯೆಗೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಅವರು ಆಗ್ರಹಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ಬರಗಾಲ ಕುರಿತು ಚರ್ಚಿಸಲು ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ನಾಡಿನ ರೈತರ ಸಂಕಷ್ಟಕ್ಕೆ ಅಧಿವೇಶನದಲ್ಲಿ ಪರಿಹಾರ ಸಿಗಲಿದೆ ಎನ್ನುವ ನಂಬಿಕೆ ಹುಸಿಯಾಗಿದೆ. ಬರದಿಂದ ತತ್ತರಿಸಿರುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ಮಾತ್ರ ಘೋಷಣೆ ಮಾಡಿದೆ ಎಂದರು. ರಾಜ್ಯದ 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ ಜೋಡೋ ಪಾದಯಾತ್ರೆ ನಡೆಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಪ್ರವೇಶಿಸಿ 4 ವರ್ಷಗಳು ಪೂರೈಸಿದ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಸಂವಿಧಾನ ಬಾಹಿರವಾಗಿ ನಡೆದುಕೊಳ್ಳುತ್ತಿರುವ ಚುನಾವಣಾ ಆಯೋಗದ ವಿರುದ್ದ ಜಾಗೃತಿ ಮೂಡಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ವಿವರಿಸಿದರು. ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ನಿರತವಾಗಿರುವ ಅಂಗನವಾಡಿ, ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರವಾಸೋದ್ಯಮ ಒಂದು ಕಡೆಯಿಂದ ದೇಶದ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರೆ ಮತ್ತೊಂದು ಕಡೆಯಿಂದ ನಮ್ಮ ಇತಿಹಾಸ ಮತ್ತು ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ಕ್ಕೆ.

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 7:16. ಸ್ನೇಹಿತರೆ, ಕನ್ನಡ ಕಾಮನ ಬಿಲ್ಲಿನಲ್ಲಿ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಇನ್ನು ಮೊದಲಿಗೆ 2 ಭಾವಗೀತೆಗಳು ಬ್ಯಾಕ್ ಟು ಬ್ಯಾಕ್ ಮೂಡಿ ಬರುತ್ತವೆ. ದೊಡ್ಡರಂಗೇಗೌಡ ಅವರ ಒಂದು ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ದೊಡ್ಡರಂಗೇಗೌಡ ಅವರ ಈ ರಚನೆಯ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ, ಮುಂಜಾನೆ ಮಂಜಿಲ್ಲ ಎನ್ನುವ ಒಂದು ಭಾವಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು.

ಅಂತರಾಳದ ಮಂಥನಗಳಿಗೆ ಚೇತನ ಭಾವಸ್ಪಂದನ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಸಮಯ ಆಗ್ತಾ ಇದೆ 7:44 ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿದೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿಬಿ ಜಾರ್ಜ್ ಪುನರುಚ್ಚಾರ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಅಣ್ವಸ್ತ್ರಗಳಿಂದ ಮುಕ್ತವಾದ ವಿಶ್ವದ ನಿರ್ಮಾಣ ಹಾಗೂ ಅಂತಹ ಮಾರಕ ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಯ ನೆರವಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪರಮಾಣು ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪರವಾಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಗವಾಗಿ ಆಯೋಜಿಸಲಾಗಿದ್ದ ಡರ್ಬನ್ ಘೋಷಣೆ ಮತ್ತು ಕ್ರಿಯಾ ಯೋಜನೆಯ 25ನೇ ವರ್ಷಾಚರಣೆಯ ಉನ್ನತ ಮಟ್ಟದ ಸಭೆಯಲ್ಲಿ ಸಿಬಿ ಜಾರ್ಜ್ ಜನಾಂಗೀಯ ದ್ವೇಷ, ಜನಾಂಗೀಯ ತಾರತಮ್ಯ ಹಾಗೂ ವಿದೇಶಿಯರ ಮೇಲಿನ ಅಸಹಿಷ್ಣುತೆಯನ್ನು ತಡೆಗಟ್ಟಲು ಭಾರತ ನಿರಂತರವಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು. ಇದಲ್ಲದೆ ಘಾನಾ, ಜರ್ಮನಿ ಮತ್ತು ಫ್ರಾನ್ಸ್ ಜಂಟಿಯಾಗಿ ಆಯೋಜಿಸಿದ್ದ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಿ ಆಯಾ ದೇಶಗಳ ಕಳುವಾದ ಅಥವಾ ಸ್ಥಳಾಂತರಿಸಲಾದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಸ್ತಿಗಳನ್ನು ಅವುಗಳ ಮೂಲ ದೇಶಗಳಿಗೆ ಗೌರವಪೂರ್ವಕವಾಗಿ ಮರಳಿಸಲು ಬಲವಾದ ಅಂತಾರಾಷ್ಟ್ರೀಯ ಸಹಕಾರ ಅಗತ್ಯ ಎಂದು ಅವರು ಪ್ರತಿಪಾದಿಸಿದ್ದರು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಈ ಭೇಟಿಯ ವೇಳೆ ವಿಶ್ವಸಂಸ್ಥೆಯೊಂದಿಗೆ ಭಾರತವು ಹೊಂದಿರುವ ಸಕ್ರಿಯ ಸಹಕಾರವನ್ನು ಪ್ರಧಾನ ಕಾರ್ಯದರ್ಶಿಗಳು ಶ್ಲಾಘಿಸಿದರು. ಉಭಯ ನಾಯಕರು ಬಹುಪಕ್ಷೀಯತೆ, ಭಾರತ ವಿಶ್ವಸಂಸ್ಥೆ ನಡುವಿನ ಜಂಟಿ ಸಹಕಾರ ಹಾಗೂ ಪ್ರಚಲಿತ ಜಾಗತಿಕ ಬೆಳವಣಿಗೆಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಿದರು. ವಿಶೇಷವಾಗಿ ಉಕ್ರೇನ್ ಸಂಘರ್ಷ ಮತ್ತು ಪಶ್ಚಿಮ ಏಷ್ಯಾದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಸಭೆಯಲ್ಲಿ ಆಳವಾದ ಚರ್ಚೆ ನಡೆಯಿತು ಎಂದು ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರ ಸ್ಟೀಫನ್ ದುಜಾರಿಕ್ ಮಾಹಿತಿ ನೀಡಿದ್ದಾರೆ. ಜಾಗತಿಕ ಸಂಘರ್ಷಗಳು ಮತ್ತು ಅವುಗಳಿಂದ ಮುಖ್ಯವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲಾಗುತ್ತಿರುವ ಪರಿಣಾಮಗಳನ್ನು ತಗ್ಗಿಸುವ ಅಗತ್ಯತೆಯ ಕುರಿತು ಮಾತುಕತೆ ಕೇಂದ್ರೀಕೃತವಾಗಿತ್ತು ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದ್ದು ಆಹಾರ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸುಧಾರಣೆಯ ಕುರಿತು ಸಹ ಚರ್ಚೆಗಳು ಜರುಗಿದವು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ NRIDA ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಕೋಲ್ಕತ್ತಾ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದ ಸಹಿಯಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 4 ಮತ್ತು PM ಜನ್ಮನ್ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ರಸ್ತೆಗಳ ಪರಿಣಾಮ ಹಾಗೂ ಸಾಮಾಜಿಕ ಆರ್ಥಿಕ ಪ್ರಭಾವದ ಕುರಿತು ಮುಂದಿನ 4 ವರ್ಷಗಳ ಕಾಲ ಸಮಗ್ರ ಅಧ್ಯಯನ ನಡೆಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. NRIDA ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು IIM ಕೋಲ್ಕತ್ತಾ ನಡುವಿನ ಈ ಜಂಟಿ ಸಹಯೋಗ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪರಾಮರ್ಶೆ, ಕಾರ್ಯಸಾಧನೆಯ ಮೇಲ್ವಿಚಾರಣೆ, ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ ಹಾಗೂ ಭವಿಷ್ಯದ ಕಾರ್ಯತಂತ್ರ ರೂಪಿಸಲು ಅತ್ಯಂತ ಮೌಲ್ಯಯುತ ಸಲಹೆ ಸೂಚನೆಗಳನ್ನು ಒದಗಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಲಲಿತಕಲಾ ಅಕಾಡೆಮಿ ನವದೆಹಲಿಯಲ್ಲಿ ಆಯೋಜಿಸಿದ್ದ 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 20 ಪ್ರಶಸ್ತಿ ವಿಜೇತ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸೃಜನಶೀಲತೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೇವಾ ಹಿ ಸಂಸ್ಕೃತಿ ಅಭಿಯಾನವು ಸೃಜನಶೀಲತೆ ಹಾಗೂ ಸೇವಾ ಮನೋಭಾವ ಹೇಗೆ ಅರ್ಥಪೂರ್ಣವಾಗಿ ಒಂದಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಬಣ್ಣಿಸಿದರು. ತ್ಯಾಜ್ಯ ವಸ್ತುಗಳಿಗೆ ಕಲಾತ್ಮಕ ರೂಪ ನೀಡುವ ಲಲಿತಕಲಾ ಅಕಾಡೆಮಿಯ ವೆಸ್ಟು ವೆಂಡರ್ ಸೇರಿದಂತೆ ವಿವಿಧ ವಿನೂತನ ಪ್ರಯತ್ನಗಳನ್ನು ಶ್ಲಾಘಿಸಿದ ಸಚಿವರು, ತ್ಯಾಜ್ಯ ವಸ್ತುಗಳನ್ನು ಕಲಾಕೃತಿಗಳನ್ನಾಗಿ ಪರಿವರ್ತಿಸುವ ಮೂಲಕ ಕಲೆಯು ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ವಹಿಸುವ ಪ್ರಮುಖ ಪಾತ್ರವನ್ನು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಆ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆಯ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ರಕ್ಷಣಾ ಉದ್ಯಮ ಮತ್ತು ಸರಕು ಸಹಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಹಾಗೂ ದಕ್ಷಿಣ ಕೊರಿಯಾ ನಡುವಿನ 10ನೇ ಜಂಟಿ ಸಮಿತಿ ಸಭೆಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪಾದನೆ ಹಾಗೂ ಸರಕು ಕ್ಷೇತ್ರದಲ್ಲಿ ಜಂಟಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಬಲಪಡಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದಿನೇಶ್ ಮಹೂರ್ ಹಾಗೂ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತದ ಹೆಚ್ಚುವರಿ ಮತ್ತು ಉಪಸಚಿವ ಕಿಮ್ ಇಲ್ ಡಾಂಗ್ ವಹಿಸಿದ್ದರು. ಭಾರತದಲ್ಲಿನ ದಕ್ಷಿಣ ಕೊರಿಯಾದ ರಾಯಭಾರಿ ಸಾಂಗ್ ಹೋ ಲೀ ಹಾಗೂ ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದ ಈ ಸಭೆಯ ಹಿನ್ನೆಲೆಯಲ್ಲಿ ಕಿಮ್ ಇಲ್ ಡಾಂಗ್ ಅವರು ಭಾರತದ ರಕ್ಷಣಾ ರಾಜ್ಯ ಸಚಿವ ಸಂಜಯ್ ಸೇಥ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಬಗ್ಗೆ ಚರ್ಚಿಸಿದರು. ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು 2:30 ಆರಂಭವಾಗಲಿದೆ. ತಿರುವನಂತಪುರದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 8 ವಿಕೆಟ್ಗಳ ಜಯ ದಾಖಲಿಸಿರುವ ಭಾರತ ಸರಣಿಯಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿರುವ ವೆಸ್ಟ್ ಇಂಡೀಸ್ 2ನೇ ಪಂದ್ಯದಲ್ಲಿ ಪುಟಿದೇಳುವ ನಿರೀಕ್ಷೆಯಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಯಸ್ಮಾರ್ಗ್ ಬಳಿಯ ಕೋರಾಗ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ನಡೆಸಿದ ಜಂಟಿ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕಮಾಂಡರ್ ಸುಲೈಮಾನ್ ಶಹ ಮೂಸಾ ಆತನಾಗಿದ್ದಾನೆ. ಭಾರತೀಯ ಸೇನೆಯ ಚಿನಾರ್ ಕೋರ್, ಜಮ್ಮು ಕಾಶ್ಮೀರ ಪೊಲೀಸರು

ಐದನೇ ರಾಷ್ಟ್ರೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:46 ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದುವರಿಸ್ತಾ ಇದ್ದೀವಿ. ಇನ್ನು ಈ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಸಿದ್ದಲಿಂಗಯ್ಯ ಅವರ ಒಂದು ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಆ ಬೆಟ್ಟದಲ್ಲಿ ಎನ್ನುವಂತಹ ಒಂದು ಭಾವಗೀತೆ ಕೇಳಿ.

0: ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಒಂದು ರಚನೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:58 ಇಲ್ಲಿಗೆ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಇನ್ನು ಮುಂದೆ ಸರಿಯಾಗಿ 8 ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ. ತದನಂತರ ನಾನು ತೇಜಸ್ವಿನಿ ಮತ್ತೆ ಭೇಟಿಯಾಗ್ತೀನಿ. ಹೆಲೋ ಕರ್ನಾಟಕದಲ್ಲಿ ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
1: ಎಲ್ಲಿರಲಿ ಹೇಗಿರಲಿ ನನ್ನನಗೂ ನಿನಗಿರಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
0: ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ.

ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:31 100.3 ಕನ್ನಡ ಕಾಮನ ಬಿಲ್ಲಿನಲ್ಲಿ ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಎಲ್ಲೆಲ್ಲಿ ಎಫ್ಎಂ ರೇನ್ಬೋನ ಕೇಳ್ತಿದ್ದೀರೋ ಆ ಎಲ್ಲ ಶ್ರೋತೃಗಳಿಗೂ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಹಾಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗಾಗಿ ಸೊಗಸಾದ ಹಾಡುಗಳ ಒಂದು ಪ್ಲೇಲಿಸ್ಟ್ ಸಹ ರೆಡಿಯಾಗಿದೆ. ಹಾಗೆ ಸ್ನೇಹಿತರೆ, ಇಂದು ತುಂಬ ವಿಶೇಷವಾದಂತಹ ದಿನ. ಏನು ಅಂತ ಹೇಳಿದ್ರೆ ನ್ಯಾಷನಲ್ AI ಇನ್ ವರ್ಕ್ ಡೇ. ಈ ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ದಿನನಿತ್ಯದ ಬದುಕಿನ ಶೈಲಿ ಸಂಪೂರ್ಣವಾಗಿ ಬದಲಾಗ್ತಿದೆ ಅಲ್ವಾ? ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ನಾವು ಏನು ಕರಿತೀವಿ, ಅದು ಬರೀ ವಿಜ್ಞಾನದ ವಿಷಯವಾಗಿ ಉಳಿದಿಲ್ಲ. ಅದು ಇಂದು ನಾವು ಕೆಲಸ ಮಾಡುವಂತಹ ಕಚೇರಿಗಳು, ಕೈಗಾರಿಕೆಗಳು ಹಾಗೆ ಉದ್ಯೋಗ ಕ್ಷೇತ್ರದ ಪ್ರತಿಯೊಂದು ಭಾಗದಲ್ಲೂ ತನ್ನ ಒಂದು ಪ್ರಭಾವವನ್ನು ಬೀರ್ತಿದೆ ಅಂತಲೇ ಹೇಳ್ಬೋದು. ಇಂದು ನ್ಯಾಷನಲ್ AI ಇನ್ ವರ್ಕ್ ಡೇ, ಹಾಗಾಗಿ ಈ ಒಂದು ವಿಶೇಷ ದಿನದಂದು AI ನಮ್ಮ ಕೆಲಸದ ಶೈಲಿಯನ್ನು ಹೇಗೆ ಬದಲಾಯಿಸ್ತಾ ಇದೆ ಅನ್ನೋದರ ಬಗ್ಗೆ ತಿಳಿಯೋಣ. ಕೇಳ್ತಾರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಅಭಿ ಚಿತ್ರದಿಂದ ಒಂದು ಸುಪ್ರಿಟ್ ಹಾಡನ್ನ ಕೇಳಿ ಬಂದ್ರೆ ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರ ದನಿಯಲ್ಲಿ ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿತ್ತು, ಹಂಸಲೇಖ ಅವರ ಸಾಹಿತ್ಯ ಇತ್ತು ಈ ಒಂದು ಹಾಡಿಗೆ. ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 8:47:41. ಬೆಳಗಿನ ಶುಭೋದಯ, ಕಾಫಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ ಸುಧಾ ಅವರು. ಬೂದಿಹಾಳಿಂದ ಖಂಡಿತವಾಗ್ಲೂ ಆಯಿತು, ಯಾಕೆ ಅಂತ ಹೇಳಿದ್ರೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ನಿಂತ್ಕೊಂಡೆ ನಾವು ಸ್ಟುಡಿಯೋಗೆ ಬಂದಿದ್ವಿ. ಸೊ ಆ ಒಂದು ಚಳಿ ಚಳಿಯಲ್ಲಿ ಮಳೆ ಬರ್ತಾ ಇತ್ತು, ಕಾಫಿಯನ್ನು ನಾವು ತೆಗೆದುಕೊಂಡಿದ್ದೀವಿ. ತುಂಬ ಧನ್ಯವಾದಗಳು ಕೇಳಿದ್ದಕ್ಕೆ. ಇನ್ನು ನಾವು ಇವತ್ತು AI ಕುರಿತು ಮಾತಾಡ್ತಾ ಇದ್ವಿ, ಯಾಕೆ ಅಂತ ಹೇಳಿದ್ರೆ ನ್ಯಾಷನಲ್ AI ಇನ್ ವರ್ಕ್ ಡೇ ಇವತ್ತು ಅಲ್ವಾ ಸ್ನೇಹಿತರೆ. ಉದ್ಯೋಗ ಕ್ಷೇತ್ರದಲ್ಲಿ AI ತಂದಿರುವಂತಹ ಅತಿದೊಡ್ಡ ಬದಲಾವಣೆ ಏನು ಅಂತ ಹೇಳಿದ್ರೆ ಅದು ದಕ್ಷತೆ. ಅಂದರೆ ಹಿಂದೆ ನಾವು ಗಂಟೆಗಟ್ಟಲೆ ಸಮಯ ತೆಗೆದುಕೊಳ್ತಿದ್ದಂತಹ ಕೆಲವೊಂದು ಕೆಲಸಗಳು ಇಂದು ಸುಲಭವಾಗಿವೆ. ಯಾವ್ಯಾವುದರಲ್ಲಿ ಅಂತ ಹೇಳೋದಾದರೆ ದತ್ತಾಂಶ ವಿಶ್ಲೇಷಣೆ ಅಂದರೆ ಡೇಟಾ ಅನಾಲಿಸಿಸ್ನಲ್ಲಿ, ಮತ್ತು ಇಮೇಲ್ ಬರೆಯೋದ್ರಲ್ಲಿ, ವರದಿ ಸಿದ್ಧಪಡಿಸೋದ್ರಲ್ಲಿ, ಅಥವಾ ಲೆಕ್ಕಪತ್ರ ನಿರ್ವಹಣೆಯಂತಹ ಕೆಲಸಗಳನ್ನು AI ತಂತ್ರಜ್ಞಾನಗಳು ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಮಾಡ್ತಿವೆ. ಇದರಿಂದಾಗಿ ಉದ್ಯೋಗಗಳಿಗೆ ಒಂದು ರಿಪೀಟೆಡ್ ವರ್ಕ್ ಅಂತ ಏನು ಕರಿತೀವಿ, ಪುನರಾವರ್ತಿತ ಕೆಲಸಗಳು ಅಥವಾ ಬೇಸರದ ಕೆಲಸಗಳಿಂದ ಮುಕ್ತಿ ಸಿಗ್ತಾ ಇದೆ. ಮತ್ತು ಹೆಚ್ಚು ಸೃಜನಶೀಲ ಹಾಗೂ ಕಾರ್ಯತಂತ್ರದ ಕೆಲಸಗಳ ಮೇಲೆ ಗಮನ ಹರಿಸೋದಕ್ಕೆ ಸಮಯ ಸಿಗುತ್ತೆ. ಆದರೆ ಇದೇ ತೊಂದರೆ ಆಗ್ತಿರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಏನು ಆ ಒಂದು ಸಮಸ್ಯೆ, AIಯಿಂದ ಆಗ್ತಿರುವಂತಹ ಸಮಸ್ಯೆ, ಅದನ್ನು ನಾವು ಪಾಸಿಟಿವ್ ಆಗಿ ಹೇಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು ಅದರ ಕುರಿತು ಮುಂದೆ ಹೇಳ್ತೀವಿ. ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಗ್ತಾ ಇದೆ 8:46:36. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವಿದ್ದೀವಿ. ಇಂದು ನ್ಯಾಷನಲ್ ಎಐ ಇನ್ ವರ್ಕ್ ಡೇ, ಹಾಗಾಗಿ ಎಐ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಅನೇಕ ಮಂದಿ ಹೇಳ್ತಾ ಇದ್ದಾರೆ ಎಐ ಬಂದಿದೆ ಇನ್ನು ಉದ್ಯೋಗಗಳು ಕಡಿಮೆ ಆಗುತ್ತವೆ ಅಂತ ಹೇಳಿ. ಆದರೆ ಇತಿಹಾಸವನ್ನು ನಾವು ನೋಡಿದಾಗ ಕಂಪ್ಯೂಟರ್ ಬಂದಾಗಲೂ ಸಹ ಹೀಗೆಯೇ ಎಲ್ಲರೂ ಸಹ ಹೆದರಿದ್ರು. ಎಐ ಹಳೆಯ ಮಾದರಿಯ ಕೆಲಸಗಳನ್ನು ಕಡಿಮೆ ಮಾಡಬಹುದೇ ವಿನಃ ಹೊಸ ಅವಕಾಶಗಳ ಬಾಗಿಲನ್ನ ಸದಾ ತೆರೆಯುತ್ತೆ. ಎಐ ಪ್ರಾಂಪ್ಟ್ ಇಂಜಿನಿಯರಿಂಗ್, ಡೇಟಾ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟಿ ಮತ್ತು ಎಐ ಉಪಕರಣಗಳನ್ನು ಬಳಸುವಂತಹ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತಿವೆ ಸ್ನೇಹಿತರೆ. ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ಕೌಶಲ್ಯಗಳನ್ನು ಹೆಚ್ಚು ಮಾಡಿಕೊಂಡ್ರೆ ಎಐ ನಮಗೆ ಸವಾಲೇ ಅಲ್ಲ, ಒಂದು ದೊಡ್ಡ ಸಂಪನ್ಮೂಲ ಅಂತ ಹೇಳ್ಬೋದು. ಈ ಒಂದು ಮೂಲಕ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಗುರುಕಿರಣ್ ಅವರ ದನಿಯಲ್ಲಿ ಮುಡಿ ಬರ್ತಾ ಇದೆ. ಕೇಳ್ತಾರೆ 101.3.

ಅದು ಮನುಷ್ಯನ ಬುದ್ಧಿಮತ್ತೆಗೆ ಪರ್ಯಾಯವಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ ಸ್ನೇಹಿತರೆ? ಯಾಕೆ ಅಂತ ಹೇಳಿದ್ರೆ, ಎಐ ಬಳಿ ಮಾಹಿತಿ ಇದೆ ಮತ್ತು ವೇಗ ಇದೆ, ಆದರೆ ಮಾನವನ ಬಳಿ ಅಂದರೆ ಮನುಷ್ಯರ ಬಳಿ ಭಾವನೆಗಳಿವೆ, ವಿವೇಚನೆ ಇವೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕೇವಲ ಅಂಕಿ ಅಂಶಗಳು ಸಾಲೋದಿಲ್ಲ, ಅಲ್ಲಿ ಮಾನವೀಯ ಸ್ಪರ್ಶದ ಅಗತ್ಯವೂ ಸಹ ಇರುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಎಐಯನ್ನು ಯಂತ್ರವಾಗಿ ಬಳಸಿ ಮಾನವೀಯ ಮೌಲ್ಯಗಳನ್ನು ಜೋಡಿಸಿದಾಗ ಮಾತ್ರ ನಿಜವಾದ ಪ್ರಗತಿ ಸಾಧ್ಯ ಆಗುತ್ತೆ. ಇನ್ನು ತಂತ್ರಜ್ಞಾನ ಅನ್ನೋದು ನಮ್ಮನ್ನು ಆಳೋದಕ್ಕೆ ಇರುವಂತಹ ಒಂದು ವಸ್ತುವಲ್ಲ, ಅದು ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಒಂದು ಉಪಕರಣ. ನ್ಯಾಷನಲ್ ಎಐ ಇನ್ ವರ್ಕ್ ಡೇ ನಮಗೆ ನೀಡುವಂತಹ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ತಂತ್ರಜ್ಞಾನಕ್ಕೆ ಹೆದರದೆ ಅದನ್ನು ಸಕಾರಾತ್ಮಕವಾಗಿ ಬಳಸೋದಕ್ಕೆ ಕಲಿಬೇಕು ಅನ್ನೋದು. ಎಐ ತಂತ್ರಜ್ಞಾನವನ್ನು ನಮ್ಮ ದೈನಂದಿನ ಕೆಲಸದಲ್ಲಿ ಪೂರಕವಾಗಿ ಬಳಸಿಕೊಂಡು ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಿಕೊಳ್ಳೋಣ. ಬದಲಾವಣೆಗೆ ತೆರೆದುಕೊಳ್ಳೋದೇ ಯಶಸ್ಸಿನ ಮೊದಲ ಹೆಜ್ಜೆ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ? ಬೇಗ ಬೇಗ ನಿಮ್ಮ ಸಂದೇಶನ ಒಂದು ವಾಟ್ಸಪ್ ಸಂಖ್ಯೆಗೆ ಹರಿದು ಬರಲಿ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

ಮ್ಯೂಸಿಕ್ ರಿಯೋಸ್ ಮ್ಯಾಜಿಕಲ್ ಇಯರ್ಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 8:50 AI ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು ಇಂದಿನ ಹಲೋ ಕರ್ನಾಟಕದಲ್ಲಿ. ಕಾರಣ ಏನು ಅಂದರೆ ಇಂದು ನ್ಯಾಷನಲ್ AI ಇನ್ ವರ್ಕ್ ಡೇ. ಹಾಗಾಗಿ ಇನ್ನು AI ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. AI ಎಷ್ಟೇ ಮುಂದುವರೆದ್ರೂ ಸಹ

0: ಅವನ ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ ಕಾಂಬಿಟ್ಟನು.
1: ಹಾಡ್ನಾಗ ಒಸಿ ದಮ್ ಇರ್ಲಿ, ರಿದಮ್ ಇರ್ಲಿ.
2: ಶಿಷ್ಯ ಎರಡೇಟ್ ಹಾಕಲೇ.

0: ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕೇಳಿ ಆಯುಷ್ ವಾಣಿ.
1: ಕೇಳುವರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ಬಿಸಿನೀರಿನ ತಯಾರಿಕಾ ವಿಧಾನ ಹಾಗೂ ಅದರ ಪ್ರಯೋಜನವನ್ನು ತಿಳ್ಕೊಳ್ಳೋಣ. ಬನ್ನಿ, ನೀರಂದ್ರೆ ಜೀವಜಲ, ನೀರಿನ ಸೆಲೆ ಇದ್ದಲ್ಲೇ ನಾಗರಿಕತೆಯ ನೆಲೆ, ನೀರೆಂದ್ರೆ ತಾಯಿ ದೇವರು ಅಂತ ನಮ್ಮ ಪೂರ್ವಜರು ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರು. ಉತ್ತಮ ನೀರಿನ ಮೂಲ ಇದ್ದಲ್ಲೇ ನೆಲೆಸಿ ಊರುಗಳನ್ನ ಕಟ್ತಾ ಇದ್ರು. ಮಳೆ ನೀರು ಭೂಮಿಗೆ ತಾಗುವ ಮೊದಲೇ ಸಂಗ್ರಹಿಸಿ ಅದನ್ನು ದಿವ್ಯ ಜಲ ಅಂತ ಕುಡಿಯೋದಕ್ಕೆ ಪಥ್ಯ ರೂಪದಲ್ಲಿ ಬಳಸ್ತಾ ಇದ್ರು. ನೀರನ್ನ ಶುದ್ಧೀಕರಿಸೋಕೆ ಅನೇಕ ವಿಧಾನಗಳಿವೆ, ಆದರೆ ಸಾಮಾನ್ಯ ಜನರಿಗೂ ಕೈಗೆಟುಕುವ ಸರಳ ವಿಧಾನವೆಂದರೆ ನೀರನ್ನು ಕುದಿಸಿ ಆರಿಸಿ ಕುಡಿಯುವುದು. ಇದರಿಂದ ನೀರಿನ ರುಚಿ ಕೆಡುತ್ತೆ ಅನ್ನುವ ಆರೋಪ ಬಿಟ್ರೆ ಬಹುತೇಕ ರೋಗಕಾರಕ ಕ್ರಿಮಿಗಳಿಂದ ಮುಕ್ತವಾದ ಕುಡಿಯುವ ನೀರನ್ನ ನಾವು ಪಡೆಯಬಹುದು. ಬಿಸಿನೀರು ಅಂದ್ರೆ ಕೇವಲ ಬಿಸಿ ಮಾಡಿದ ನೀರಲ್ಲ, ಅದನ್ನ ತಯಾರಿಸಲು ಸಹ ಕೆಲವು ವಿಶೇಷ ನಿಯಮಗಳಿವೆ. ಬಹಳಷ್ಟು ಜನರು ಕೆಲವು ನಿಮಿಷ ಬಿಸಿ ಮಾಡಿದ ನೀರನ್ನೇ ಬಿಸಿನೀರು ಅಂತ ಉಪಯೋಗಿಸ್ತಾರೆ. ಹೀಗೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆಯುರ್ವೇದ ವೈದ್ಯಕೀಯ ಗ್ರಂಥಗಳು ಬಿಸಿನೀರನ್ನ ಎಲ್ಲಾ ವ್ಯಾಧಿಗಳಿಗೂ ಪಥ್ಯ ಅಂತ ಕರೆದಿದ್ದಾರೆ. ಬಿಸಿನೀರನ್ನ ಸರಿಯಾದ ವಿಧಾನದಲ್ಲಿ ಸಿದ್ಧಪಡಿಸಿ ಸೇವಿಸಿದರೆ ಬಿಸಿನೀರು ಔಷಧಿಯಂತೆ ಕೆಲಸ ಮಾಡುತ್ತೆ. ಬಿಸಿನೀರನ್ನ ಸಿದ್ಧಪಡಿಸುವ ವೈಜ್ಞಾನಿಕ ವಿಧಾನವನ್ನ ತಿಳ್ಕೊಳ್ಳೋಣ. ಬನ್ನಿ, ನೀರನ್ನು ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚದಂತೆ ಅದು ಕುದಿಯುವವರೆಗೆ ಬಿಸಿ ಮಾಡಬೇಕು. ನಂತರ ಮುಚ್ಚಳ ಮುಚ್ಚದೆ ಅದು ತಾನಾಗಿಯೇ ಆರಲು ಬಿಡಬೇಕು. ಉಗುರು ಬೆಚ್ಚಿಗೆ ಅಂದ್ರೆ ಸ್ವಲ್ಪ ಬೆಚ್ಚಿಗಾದ ನಂತರ ಅದನ್ನ ಉಪಯೋಗಿಸಬೇಕು. ಇದರಿಂದ ಹಾನಿಕಾರಕ ರೋಗಾಣುಗಳನ್ನು ನಿವಾರಿಸುವುದು ಅಷ್ಟೇ ಅಲ್ಲ, ಈ ರೀತಿ ತಯಾರಿಸಿದ ಬಿಸಿನೀರು ಕೀಲು ನೋವು, ಅಜೀರ್ಣ, ಮಲಬದ್ಧತೆ ಹಾಗೂ ವಾತ ಸಂಬಂಧಿತ ರೋಗಗಳಲ್ಲಿ ಪಥ್ಯ ಹಾಗೂ ಜೀರ್ಣಿಸಲು ಸಹ ಹಗುರ. ಕೆಲವು ಪ್ರಾಂತ್ಯದ ನೀರನ್ನು ಕುದಿಸಿದ್ರೆ ನೊರೆ ನೊರೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನೊರೆ ಸಂಪೂರ್ಣ ಹೋಗಿ ತಿಳಿಯಾಗುವವರೆಗೆ ನೀರನ್ನು ಕುದಿಸಬೇಕು. ವ್ಯಾಧಿಗಳಿಗೆ ಅನುಸಾರವಾಗಿ ಬಿಸಿನೀರಿನ ತಯಾರಿಕಾ ವಿಧಾನಗಳು ಸಹ ಬದಲಾಗುತ್ತೆ. ಉದಾಹರಣೆಗೆ ಅಜೀರ್ಣ, ತಲೆಭಾರ, ನೆಗಡಿ, ಮಧುಮೇಹ ಇಂತಹ ಕಫ ಪ್ರಾಧಾನ್ಯ ವ್ಯಾಧಿಗಳಲ್ಲಾದರೆ ಬಹಳ ಹೊತ್ತು ನೀರನ್ನು ಕುದಿಸಬೇಕು. ಅಂದರೆ ಒಂದು ತಂಬಿಗೆಯಷ್ಟು ನೀರನ್ನು ತೆಗೆದುಕೊಂಡ್ರೆ ಅದು ಅರ್ಧ ಆಗುವವರೆಗೆ ಈ ಮೊದಲು ಹೇಳಿದಂತೆ ಪಾತ್ರೆಯ ಮುಚ್ಚಳವನ್ನು ಮುಚ್ಚದೆ ಕುದಿಸಿ ನಂತರ ಉಪಯೋಗಿಸಬೇಕು. ಕೀಲು ನೋವು, ಮೈಕೈ ನೋವು ಇಂಥ ವ್ಯಾಧಿಗಳಲ್ಲಿ ಮುಕ್ಕಾಲು ಭಾಗ ಆಗುವವರೆಗೆ ಕುದಿಸಿದರೆ ಸಾಕು. ಹೀಗೆ ವ್ಯಾಧಿ ಅನುಸಾರ ಕುದಿಸುವ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಹೆಚ್ಚು ಹೆಚ್ಚು ಕುದಿಸಿದಷ್ಟು ಬಿಸಿನೀರು ಲಘು ಆಗುತ್ತೆ. ಲಘು ಅಂದರೆ ಜೀರ್ಣಕ್ರಿಯೆಗೆ ಸರಳ ಅಂತ. ಇಂತಹ ನೀರು ಪಚನ ಕ್ರಿಯೆಗೆ ಸಹಾಯವಾಗುತ್ತೆ ಹಾಗೂ ಸುಲಭವಾಗಿ ದೇಹಗತವಾಗುತ್ತೆ. ನೀರನ್ನ ಕುದಿಸುವಾಗ ರೋಗಾನುಸಾರವಾಗಿ ಸುಲಭವಾಗಿ ಸಿಗುವಂತಹ ಮೂಲಿಕೆಗಳನ್ನು ಹಾಕಿಯೂ ಸಹ ನಾವು ಕುದಿಸಬಹುದು. ಉದಾಹರಣೆಗೆ ಮಧುಮೇಹ, ಸ್ಥೂಲಕಾಯ ಇರುವವರು ಗರಿಕೆಯನ್ನು ಹಾಕಿ ಕುದಿಸಿಕೊಂಡು ಕುಡಿಯಿರಿ. ಉಷ್ಣ ಪ್ರಕೃತಿ ಉಳ್ಳವರು ರಕ್ತ ಚಂದನ, ಸಾರಿವ ಅಂದ್ರೆ ನಾಮದ ಬೇರು, ಜ್ವರ ಇರುವವರು ಅಮೃತ ಬಳ್ಳಿ ಹಾಕಿ ಕುದಿಸಿದಂತ ನೀರನ್ನ ಉಪಯೋಗಿಸಬಹುದು. ಸುಗಂಧ ದ್ರವ್ಯ ಅಥವಾ ಮಸಾಲೆ ಪದಾರ್ಥಗಳನ್ನ ಅಲ್ಪ ಪ್ರಮಾಣದಲ್ಲಿ ಹಾಕಿ ಕುದಿಸಿದ ನೀರು ಆಹ್ಲಾದಕರ ಹಾಗೂ ಮಾನಸಿಕ ಒತ್ತಡ ನಿವಾರಕ. ಒಮ್ಮೆ ಕಾಯಿಸಿದ ನೀರನ್ನ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಕಾಯಿಸಬಾರದು. ಇಂದು ಕಾಯಿಸಿದ ನೀರನ್ನ ಮರುದಿನ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಅಂದ್ರೆ ಒಮ್ಮೆ ಕಾಯಿಸಿದ ನೀರನ್ನ 12 ಗಂಟೆಗಳ ಒಳಗಾಗಿ ಉಪಯೋಗಿಸಬೇಕು. ಇದನ್ನ ಬಿಸಿನೀರಿನ ಎಕ್ಸ್ಪೈರಿ ಡೇಟ್ ಅನ್ಬಹುದು. 12 ಗಂಟೆಗಳ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಬಿಸಿನೀರು ಕರುಳನ್ನು ಉತ್ತೇಜಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಮಲವಿಸರ್ಜನೆಗೆ ಸಹಾಯಕ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬೇಕೆನ್ನುವರು ಯಾವಾಗಲೂ ಬಿಸಿನೀರನ್ನು ಕುಡಿಯುವುದು ಸೂಕ್ತ. ಬಿಸಿನೀರನ್ನು ಗುಟುಕರಿಸುವುದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿ ಮೂಡ್ ಎನ್ಹಾನ್ಸ್ ಆಗುತ್ತೆ, ರಕ್ತ ಪರಿಚಲನೆ ಹೆಚ್ಚಾಗುತ್ತೆ, ದೇಹ ಡಿಟಾಕ್ಸ್ ಆಗುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹೀಗೆ ಸರಿಯಾದ ವಿಧಾನದಿಂದ ಬಿಸಿನೀರನ್ನು ತಯಾರಿಸಿ ಬಳಸಿದ್ರೆ ಮನೆಯಲ್ಲಿಯೇ ಶುದ್ಧವಾದ ವ್ಯಾಧಿಶಾಮಕ ಬಿಸಿನೀರನ್ನ ನಾವು ತಯಾರು ಮಾಡ್ಕೋಬಹುದು. ಬಿಸಿನೀರು ಅಂದ್ರೆ ಬರೀ ಬಿಸಿ ಮಾಡಿದ ನೀರಲ್ಲ, ಅದೊಂದು ಔಷಧಿ, ಎಲ್ಲಾ ರೋಗಗಳಿಗೂ ಪಥ್ಯ. ಸರಿಯಾದ ಕ್ರಮ ಅನುಸರಿಸಿ ತಯಾರಿಸಿ ಬಳಸಿದರೆ ನಾವು ಬಿಸಿನೀರಿಂದ ಎಷ್ಟೋ ವ್ಯಾಧಿಗಳನ್ನ ತಡೆಯಬಹುದು.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಿಸಿ ನೀರು ತಯಾರಿಕಾ ವಿಧಾನ ಹಾಗೂ ಬಳಕೆ ಕುರಿತು ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:02 ಸಖತ್ ಸಾಂಗ್ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಗ್ತೀವಿ. ನಿಮ್ಮ ನೆಚ್ಚಿನ ಹಾಡುಗಳು ನಮಗೆ ತಿಳಿಬೇಕು ಅಂತ ಹೇಳಿದ್ರೆ ಬೇಗ ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶವನ್ನ ಕಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ಈ ರೀತಿ ಇದೆ: 9480901013948090103. ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಟೈಪ್ ಮಾಡಿ ಕಳಿಸಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ವಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:12:57. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಅನೇಕ ಮಂದಿ ಸಂದೇಶವನ್ನ ಕಳಿಸ್ತಾ ಇದಾರೆ, ನಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ. ಶಿವಮೊಗ್ಗದಿಂದ ಶ್ರೀಧರ್ ಅವರು ಸಂದೇಶವನ್ನ ಕಳಿಸ್ತಾ ಇದಾರೆ, ತುಮಕೂರಿಂದ ಪ್ರಸಾದ್ ಅವರು, ಹಾಗೆ ಬಿ ಜಯರಾಮ್, ಪ್ರಶಾಂತಿ ಜಯರಾಮ್ ಅವರು, ಜೊತೆಗೆ ಹೊಸದುರ್ಗದಿಂದ ಶಿದಾನಂದ್ ಅವರು, ಮಂಡಿಕಲ್ ಕೃಪಾ ಅವರು, ಜಯಶ್ರೀ ಅವರು, ಮಂಜು, ಶ್ರುತಿ, ಕೃತಿ, ಜಯಲಕ್ಷ್ಮಿ, ನಾಗೇಶ್ ಹಾಗೂ ರಾಹುಲ್ ಲಿಖಿತಾ ಪವನ್ ಅವರು ಸಹ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಸಂದೇಶವನ್ನ ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಕೇಳಿರುವಂತಹ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗ್ತಾ ಹೋಗುತ್ತವೆ. ಇನ್ನು ಸ್ನೇಹಿತರೆ, ಪ್ರತಿಯೊಂದು ಕುಟುಂಬದ ಆಧಾರ ಸ್ತಂಭ ಯಾರು ಅಂತ ಹೇಳಿದ್ರೆ ಅದು ಆ ಮನೆಯ ಮಹಿಳೆ ಅಂತಲೇ ಹೇಳ್ಬೋದು. ಮಹಿಳೆ ಆರೋಗ್ಯವಾಗಿದ್ರೆ ಇಡೀ ಕುಟುಂಬವೇ ಆರೋಗ್ಯವಾಗಿರುತ್ತೆ ಅನ್ನೋ ಒಂದು ಮಾತಿದೆ. ಆದರೆ ಪ್ರತಿದಿನ ಎಲ್ಲರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಮಹಿಳೆಯರು ತಮ್ಮ ಸ್ವಂತ ಆರೋಗ್ಯವನ್ನು ನಿರ್ಲಕ್ಷಿಸೋದು ವರದಾನಕ್ಕಿಂತ ಶಾಪವಾಗಿಯೇ ಪರಿಣಮಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಇವತ್ತು ಮಹಿಳೆಯರ ಕುರಿತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಸ್ನೇಹಿತರೆ, ಇಂದು ರಾಷ್ಟ್ರೀಯ ಮಹಿಳಾ ಆರೋಗ್ಯ ಮತ್ತು ಫಿಟ್ನೆಸ್ ದಿನ. ಹಾಗಾಗಿ ಈ ಒಂದು ವಿಷಯದ ಕುರಿತು ಒಂದಷ್ಟು ಮಾತು ಇಂದಿನ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಈ ದಿನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಆರೋಗ್ಯದ ಅರಿವು ಮೂಡಿಸೋದು. ಹಾಗಾಗಿ ಈ ವಿಷಯದ ಕುರಿತು ಒಂದಷ್ಟು ಮಾತು, ಮಾಹಿತಿ, ಜೊತೆಗೆ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ ಇವೆಲ್ಲವೂ ಸಹ ಒಟ್ಟಿಗೆ ಸಾಗುತ್ತೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನಬಿಲ್ಲು.

ಯಾವ ಪತ್ರವನ್ನು ಕಳಿಸುವಂತಹ ಒಂದು ಸ್ಥಿತಿಯಲ್ಲಿ ಇಲ್ಲ ಈಗ ಮೇಘ. ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ಒಂದೇ ಸಮನೆ ಮಳೆ ಸುರಿತಾನೆ ಇದೆ. ಸ್ನೇಹಿತರೆ, ಕೇಳ್ತಾ ಇದ್ದೀವಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 9:26. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವಿದ್ದೀವಿ. ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಅನೇಕ ಮಂದಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಿಂಧನೂರಿನಿಂದ ಸುರೇಶ್ ಅವರು, ರಾಯಚೂರಿಂದ ಶಂಕರ್ ಅವರು, ಹಾಗೆ ಪುಟ್ಟರಾಜ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹೊಸದುರ್ಗದಿಂದ. ಇನ್ನು ಆನೇಕಲ್ಲಿಂದ ಶಿವಶಂಕರ್ ವೇದವತಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಲತಾ ದಿನೇಶ್ ಅವರು ಕಳಿಸ್ತಾ ಇದ್ದಾರೆ ಸಂದೇಶವನ್ನು. ಅನಂತಕುಮಾರ್ ಅವರು, ಬಸವರಾಜ್ ಅವರು, ಶಾಲಿನಿ ರಜನೀಶ್ ಅವರು, ಹಾಗೆ ಸೌಭಾಗ್ಯ ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಉದಯ್ ಸಿಂಗ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೂ ಗೋಪಿನಾಥ್ ಅವರು ಸಿ ಡಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದರೊಟ್ಟಿಗೆ ನಾವು ಇಂದು ಮಹಿಳಾ ಆರೋಗ್ಯ ಮತ್ತು ಫಿಟ್ನೆಸ್ ಕುರಿತು ಮಾತಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಇಂದು ರಾಷ್ಟ್ರೀಯ ಮಹಿಳಾ ಆರೋಗ್ಯ ಮತ್ತು ಫಿಟ್ನೆಸ್ ದಿನ. ಹಾಗಾಗಿ ನಮ್ಮ ಸಮಾಜದಲ್ಲಿ ಮಹಿಳೆಯರು ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆ ಕೆಲಸ ಅಂತೆ, ಮಕ್ಕಳ ಹಾರೈಕೆ ಅಂತೆ, ಹಿರಿಯರ ಸೇವೆ ಅಂತೆ, ಮತ್ತು ಕಚೇರಿಯ ಜವಾಬ್ದಾರಿಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಈ ಒಂದು ಜಂಜಾಟದಲ್ಲಿ ತಮ್ಮ ದೇಹ ನೀಡುವಂತಹ ಸೂಚನೆಗಳನ್ನು, ಸಣ್ಣ ಪುಟ್ಟ ನೋವುಗಳನ್ನು ಅಥವಾ ಸುಸ್ತನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ವಿಮಾನದಲ್ಲಿ ತುರ್ತು

ಪರಿಸ್ಥಿತಿ ಬಂದಾಗ ಮಾತ್ರ ಮೊದಲು ನಿಮ್ಮ ಮಾಸ್ಕನ್ನು ಧರಿಸಿ, ನಂತರ ಇತರರಿಗೆ ಸಹಾಯ ಮಾಡಿ ಅಂತ ಹೇಳುವ ಹಾಗೆ ಮಹಿಳೆಯರು ಮೊದಲು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಮಾತ್ರ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯು ತಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ FM ರೈನ್ಬೋ. ಸಮಯ ಆಗ್ತಾ ಇದೆ 9:29 ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ಮುಂದೆ ಸರಿಯಾಗಿ 9:30 ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಮೂಡಿಬರಲಿದೆ.

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 9:36 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವಿದ್ದೀವಿ. ಅನೇಕ ಮಂದಿ ಸಂದೇಶವನ್ನ ಕಳಿಸ್ತಾ ಇದ್ರೆ, ಬೆಂಗಳೂರಿಂದ ಫರಾನ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಹಾಗೆ ಸವಾರಿ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರು ಅಂತ ಹೇಳಿದ್ರೆ ಯೋಗೇಶ್ ಅವರು ಸಂದೇಶವನ್ನ ಕಳಿಸಿರೋದು. ಇದ್ರ ಜೊತೆಗೆ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ವಿರಾಜಪೇಟೆಯಿಂದ ಗೀತಾ ಅವರು, ಹಾಗೆ ಮೃತ್ಯುಂಜಯ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅಂಜನಾನಗರಿಂದ ಕೌಡ್ಲೆ ರವಿ ಅವರು, ಶ್ರೀನಾಥ್ ಮತ್ತು ಮಂಜುಳಾ ಅವರ ಅಭಿನಯದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಹೃದಯ ಹಾಡಿತು ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಗೀತಾ ನಾಗಪ್ಪ ಅವರು. ಹಾಗೆ ಚಿತ್ರದುರ್ಗದಿಂದ ಅನಂತರಾಜು ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದರೊಟ್ಟಿಗೆ ನಮ್ಮ ಒಂದು ಮಾತು ಸಾಗ್ತಾ ಇತ್ತು ಮಹಿಳೆಯರ ಫಿಟ್ನೆಸ್ ಬಗೆಗೆ. ಯಾಕೆ ಅಂತ ಹೇಳಿದ್ರೆ ಇಂದು ರಾಷ್ಟ್ರೀಯ ಮಹಿಳಾ ಆರೋಗ್ಯ ಮತ್ತು ಫಿಟ್ನೆಸ್ ದಿನ. ಹಾಗಾಗಿ ಇನ್ನು ದೈಹಿಕವಾಗಿ ಚಟುವಟಿಕೆಯಿಂದ ಇರೋದು ಬರೀ ತೂಕ ಇಳಿಸ್ಕೊಳ್ಳೋದಕ್ಕೆ ಮಾತ್ರವಲ್ಲ, ಬದಲಿಗೆ ದೇಹದ ಸತ್ವವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ದಿನಕ್ಕೆ ಕನಿಷ್ಠ 30 ನಿಮಿಷಗಳ ನಡಿಗೆ ಅಥವಾ ಯೋಗ, ಪ್ರಾಣಾಯಾಮ ಅಥವಾ ಸರಳ ದೈಹಿಕ ವ್ಯಾಯಾಮಗಳು ಮಹಿಳೆಯರ ಜೀವನ ಶೈಲಿಯಲ್ಲಿ ಕಡ್ಡಾಯವಾಗಬೇಕು ಅಂತ ಹೇಳುತ್ತೆ ಆರೋಗ್ಯ ಇಲಾಖೆ. ಇದರ ಜೊತೆಗೆ ವೈದ್ಯರು ಸಹ ಈ ರೀತಿಯ ಸಲಹೆಗಳನ್ನು ನೀಡ್ತಾರೆ. ನಿರಂತರ ದೈಹಿಕ ಚಟುವಟಿಕೆ ಮೂಳೆಗಳ ದೃಢತೆಯನ್ನು ಹೆಚ್ಚು ಮಾಡುತ್ತೆ, ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ, ಹಾಗೆ ದೈನಂದಿನ ಕೆಲಸಗಳಿಗೆ ಬೇಕಾದಂತಹ ಉತ್ಸಾಹವನ್ನು ನೀಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗಿನ ಒಂದು ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್ನ ನಿಮ್ಮ ಒಂದು ಜೀವನದಲ್ಲಿ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ನಿಮ್ಮೆಲ್ಲರಿಗಾಗಿ ಸೂಪರ್ ಆಗಿರೋ ಒಂದು ಹಾಡು ಬರ್ತಾ ಇದೆ, ಕೇಳ್ತಾರಿ. ಇದು 101.3 ಕನ್ನಡ ಕಾಮನಬಿಲ್ಲು.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ರಾಮಾಚಾರಿ ಈ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ, ಮನು ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ. ಆಕಾಶವಾಣಿ ಎಫ್ ಎಂ ರೈನ್ಬೋ, ಸಮಯ ಆಗ್ತಾ ಇದೆ 9:43 ನೀವು ಕೇಳ್ತಾ ಇದ್ದೀರಿ ಸಖತ್ ಸಾಂಗ್ ಕಾರ್ಯಕ್ರಮ 101.3 ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ. ಅನೇಕ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಚಿತ್ರದುರ್ಗದಿಂದ ಅನಿತಾ ಅವರು, ಮಹೇಶ್ ಅವರು ಶಿಕಾರಿಪುರದಿಂದ, ಹಾಗೆ ಸವಾರಿ ಚಿತ್ರದ ಮರಳಿ ಮರೆಯಾಗಿ ಈ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಚಾಮರಾಜನಗರದಿಂದ ಯೋಗೇಶ್ ಅವರು. ಸಂಜು ವೆಡ್ಸ್ ಗೀತಾ ಚಿತ್ರದ ಗಗನವೇ ಬಾಗಿ ಈ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿರೋರು ಉಮಾ ರವಿಕುಮಾರ್ ಅವರು. ಹಾಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಈ ಹಾಡನ್ನ ಕೇಳ್ತಾ ಇದ್ದಾರೆ ಶರತ್ ಬಿಡೆ ಅವರು ಬೆಂಗಳೂರಿಂದ. ಗಾಳಿಪೇಟೆಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಅಚ್ಯುತ್ ಮತ್ತು ನಾಗವೇಣಿ ಅವರು. ಶಕುಂತಲಾ ಶಂಕರ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ರೆ ಜೀವನ್ ಭೀಮಾನಗರದಿಂದ ಚಂದ್ರಶೇಖರ್ ನಾಯ್ಕ ಅವರು. ಹಾಗೆ ಶಿವಮೂರ್ತಿ ಅವರು ಕಲ್ಲಹಳ್ಳಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಸಂದೇಶವನ್ನ ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಮಹಿಳೆಯರ ಫಿಟ್ನೆಸ್ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಇನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮಹಿಳೆಯರು ಪ್ರತಿಯೊಬ್ಬರಿಗೂ ಸಹ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತಾರೆ. ಆದರೆ ತಾವು ಆಹಾರವನ್ನು ಸೇವನೆ ಮಾಡುವಾಗ ಮಾತ್ರ ಸಿಕ್ಕಿದ್ದನ್ನು ತಿಂದು ಅಥವಾ ಮಕ್ಕಳು ಬಿಟ್ಟಿದ್ದನ್ನು ತಿಂದು ಮುಗಿಸೋದು ಸಾಮಾನ್ಯ. ಆದರೆ ಈ ಮಹಿಳೆಯರಿಗೆ ಜೀವನದ ವಿಭಿನ್ನ ಹಂತಗಳಲ್ಲಿ, ಅಂದರೆ ಹದಿಹರೆಯದ ಸಮಯದಲ್ಲಿ, ಗರ್ಭಾವಸ್ಥೆಯ ಸಮಯದಲ್ಲಿ, ಹೆರಿಗೆಯ ನಂತರ ಮತ್ತು ಮೆನೋಪಾಸ್ ಈ ಒಂದು ಸಮಯಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳ ಅಗತ್ಯವಿರುತ್ತೆ. ಕಬ್ಬಿಣಾಂಶ ಆಗಿರಬಹುದು, ಕ್ಯಾಲ್ಶಿಯಂ ಆಗಿರ್ಬೋದು, ಪ್ರೋಟೀನ್ ಮತ್ತು ಜೀವಸತ್ವಗಳು ಇರುವಂತಹ ಒಂದು ಸಮತೋಲಿತ ಆಹಾರವನ್ನು ಮಹಿಳೆಯರು ಹಾಗಾಗಿ ಸೇವಿಸಬೇಕಾಗುತ್ತೆ. ಇದರಿಂದ ರಕ್ತಹೀನತೆಯಿಂದ ಬಳಲೋದನ್ನು ತಪ್ಪಿಸ್ಕೊಳ್ಬಹುದು, ಜೊತೆಗೆ ಮೂಳೆ ಸವೆತದಂತಹ ಸಮಸ್ಯೆಗಳನ್ನು ಸಹ ಮಹಿಳೆಯರು ತಪ್ಪಿಸ್ಕೊಳ್ಬಹುದು ಉತ್ತಮ ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ. ಹಾಗಾಗಿ ಫಿಟ್ನೆಸ್ ಜೊತೆಗೆ ಆರೋಗ್ಯದ ಕಡೆಗೂ ಸಹ ಗಮನ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ

ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಉಪಾಸನೆ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಜಾನಕಿ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 9:25 ನೀವು ಕೇಳ್ತಾ ಇದ್ದೀರಿ. 101.3 ಕನ್ನಡ ಕಾವನಬಿಲು ಸೊಗತ್ ಸಾಂಗ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ನೋಡ ಬನ್ನಿ. ಮುಕುಂದ ರೂಪ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶಶಿಕಲಾ ಸೋಮಶೇಖರ್ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಷಣ್ಮುಖ ಹಳಿಬಾತಿ ಅವರು ಜೊತೆಗೆ ವಿಜಯೋತ್ಸವ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಬಸವರಾಜ್ ಅವರು ಶೃಂಗಾರ ರಾಜ್ಯ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿರೋ ಅವರು ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಅವರು, ಹಾಗೆ ನಾಗಪ್ಪ, ಲಕ್ಷ್ಮೀದೇವಿ ಕರ್ಲಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಸ್ಸಾಮಿಂದ ಹಿತೇಂದ್ರ ದಾಸ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆಯಿಂದ, ಹುಬ್ಬಳ್ಳಿಯಿಂದ ಲೋಹಿಯ ಅವರು, ಹಾಗೆ ಬೆಳಗಾವಿಯಿಂದ ಸಂತೋಷ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದೇವಾನಂದ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಮಹಿಳೆಯರ ಫಿಟ್ನೆಸ್ ಬಗ್ಗೆ ನಾವು ಮಾತಾಡೋದಾದರೆ, ಆರೋಗ್ಯ ಅಂದರೆ ಕೇವಲ ದೈಹಿಕ ದೃಢತೆ ಮಾತ್ರ ಆಗಿರೋದಿಲ್ಲ, ಮಾನಸಿಕ ಶಾಂತಿಯು ಸಹ ಆಗಿರುತ್ತೆ ಅಲ್ವಾ. ಹಾಗಾಗಿ ಮಲ್ಟಿಟಾಸ್ಕಿಂಗ್ ಮಾಡುವಂತಹ ಒಂದು ಮಹಿಳೆಯರು ಒತ್ತಡದಿಂದ ಬಳಲ್ತಾ ಇದ್ದಾರೆ. ಇದ್ರ ಜೊತೆಗೆ ಖಿನ್ನ

ಮತ್ತೆ ಆತಂಕ ಮತ್ತು ಮಾನಸಿಕ ಅಸ್ವಸ್ಥತೆಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ದಿನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲ ಆದರೂ ಸಹ ಮಹಿಳೆಯರು ತಮಗಾಗಿ ಮೀಸಲಿಡಬೇಕಾಗುತ್ತೆ. ಸಂಗೀತ ಕೇಳೋದು, ಪುಸ್ತಕ ಓದೋದು ಅಥವಾ ಪ್ರಕೃತಿಯೊಂದಿಗೆ ಸಮಯವನ್ನು ಕಳೆಯೋದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಆಂತರಿಕ ನೆಮ್ಮದಿಯನ್ನು ನೀಡುತ್ತೆ ಅಂತ ಹೇಳ್ತಾ ಈಗ ಒಂದು ಸೂಪರ್ ಹಾಡು ಮುಡಿಬರ್ತಾ ಇದೆ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಜನ್ಮ ಜನ್ಮಕ್ಕೂ ಆತ್ಮದ ಬೆಸುಗೆ ಬೆಸುಗೆ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಗೀತಾಪ್ರಿಯ ಅವರ ಸಾಹಿತ್ಯ ವಾಣಿ ಜಯರಾಮ್ ಅವರು ಈ ಒಂದು ಹಾಡಿಗೆ ದನಿಗೂಡಿಸಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಹ ದನಿಗೂಡಿಸಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 9:56, ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನ ಬಿಲ್ಲು. ಅನೇಕ ಮಂದಿ ಸಂದೇಶವನ್ನ ಕಳಿಸಿದ್ರು. ಶಾಯಮ್ಮ ಅವರು ಕಲಬುರಗಿಯಿಂದ ಸಂದೇಶವನ್ನ ಕಳಿಸಿದ್ರು, ಹಾಗೆ ನಂದಿನಿ ಮಾಲ್ತೇಶ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ರು, ಹಾಗೆ ಲಾಲಿ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ರು. ನಂಬರ್ 8 11 5 ಸಂದೇಶ ಕಳಿಸಿದಂತಹ ತಮ್ಮೆಲ್ಲರೂ

ಧನ್ಯವಾದಗಳು. ಹಾಗೆ ಇಂದು ನಾವು ಮಹಿಳೆಯರ ಫಿಟ್ನೆಸ್ ಕುರಿತು ಮಾತಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ತಮಗೆ ತಿಳಿದಿದೆ ಇಂದು ರಾಷ್ಟ್ರೀಯ ಮಹಿಳಾ ಆರೋಗ್ಯ ಮತ್ತು ಫಿಟ್ನೆಸ್ ದಿನ. ಹೊಸನಗರಿಂದ ಸಾನ್ವಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮನೆಗಳಲ್ಲಿ ಅಮ್ಮ ಎಲ್ಲರ ಕಾಳಜಿ ಮಾಡ್ತಾ ತಮ್ಮ ಆರೋಗ್ಯ ಕಾಳಜಿ ಮಾಡೋದನ್ನು ಮರೆತೇ ಬಿಡ್ತಾಳೆ. ಹಾಗಾಗಿ ಅಮ್ಮ ಚೆನ್ನಾಗಿದ್ದರೆ ಎಲ್ಲರೂ ಸಹ ಚೆನ್ನಾಗಿರೋಕ್ಕೆ ಸಾಧ್ಯ. ಅಮ್ಮ ಸ್ವಂತ ಆರೈಕೆಯ ಕಡೆಗೆ ಗಮನ ಹರಿಸ್ಬೇಕು, ಇದು ಎಲ್ಲ ಅಮ್ಮಂದರಿಗೂ ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸಾನ್ವಿ ಅವರು. ಖಂಡಿತ ಹೌದು. ಇನ್ನು ಸಣ್ಣ ಸಮಸ್ಯೆ ಇದ್ದರೂ ಸಹ ಮಹಿಳೆಯರು ತಕ್ಷಣ ವೈದ್ಯರನ್ನು ಸಂಪರ್ಕಿಸುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ವರ್ಷಕ್ಕೆ ಒಮ್ಮೆಯಾದರೂ ರಕ್ತದ ಪರೀಕ್ಷೆ ಮತ್ತು ಥೈರಾಯ್ಡ್, ಮಧುಮೇಹ ಹಾಗೆ ಮಹಿಳೆಯರಿಗೆ ಅಗತ್ಯವಿರುವಂತಹ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸೋದು ತುಂಬಾ ಒಳಿತು. ಇನ್ನು ಮಹಿಳೆಯರ ಆರೋಗ್ಯ ಕಾಪಾಡೋದು ಕೇವಲ ಆಕೆಯ ಒಬ್ಬಳ ಜವಾಬ್ದಾರಿಯಲ್ಲ, ಇಡೀ ಕುಟುಂಬದ ಕರ್ತವ್ಯವೂ ಹೌದು ಸ್ನೇಹಿತರೆ. ಮನೆಯ ಗಂಡಸರು ಮತ್ತು ಮಕ್ಕಳು ಮನೆಯ ಕೆಲಸಗಳಲ್ಲಿ ಕೈ ಜೋಡಿಸಿದಾಗ ಮಹಿಳೆಗೆ ತನ್ನ ಆರೋಗ್ಯ, ವ್ಯಾಯಾಮ ಮತ್ತು ವಿಶ್ರಾಂತಿಗಾಗಿ ಸಮಯ ಸಿಗುತ್ತೆ. ಪ್ರತಿಯೊಬ್ಬ ಪುರುಷನೂ ಸಹ ತನ್ನ ತಾಯಿ, ಹೆಂಡತಿ, ತಂಗಿ ಅಥವಾ ಮಗಳ ಆರೋಗ್ಯದ ಕಾಳಜಿ ವಹಿಸೋದು ಈ ದಿನದ ನಿಜವಾದ ಅರ್ಥ ಅಂತಲೇ ಹೇಳ್ಬೋದು. ಇನ್ನು ಈ ರಾಷ್ಟ್ರೀಯ ಮಹಿಳಾ ಆರೋಗ್ಯ ಮತ್ತು ಫಿಟ್ನೆಸ್ ದಿನದಂದು ಪ್ರತಿಯೊಬ್ಬ ಮಹಿಳೆಯೂ ಸಹ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಏನು ಅಂತ ಹೇಳಿದ್ರೆ, ನನ್ನ ಆರೋಗ್ಯವೇ ನನ್ನ ಮೊದಲ ಆದ್ಯತೆ ಅಂತ ಹೇಳಿ. ನಿಮ್ಮ ಆರೋಗ್ಯಕ್ಕಾಗಿ ದಿನಕ್ಕೆ ಅರ್ಧ ಗಂಟೆಯಾದರೂ ಸಹ ಮೀಸಲಿಡೋದು ನಿಜಕ್ಕೂ ಸ್ವಾರ್ಥ ಅಲ್ಲ, ಅದು ನಿಮ್ಮ ಕುಟುಂಬಕ್ಕೆ ನೀವು ನೀಡುವಂತಹ ಅತಿ ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ನಿಮಗಾಗಿ ನೀವು ಬದುಕಿದಾಗ ಮಾತ್ರ ಜಗತ್ತಿಗೆ ಬೆಳಕಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಸ್ವಾಗತ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಹೀಗೆ ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನವಿಲು. ಮತ್ತೆ ಭೇಟಿಯಾಗ್ತೀನಿ ನಾನು ತೇಜಸ್ವಿನಿ ಸಿನಿಚಿಟ್ಟಿಯಲ್ಲಿ.

ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03:29. ಸಿನಿಚಿಟ್ಟೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ. ಸ್ನೇಹಿತರೆ, ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮ ಸ್ವಲ್ಪ ವಿಶೇಷವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇಂದಿನ ಸಿನಿಚಿಟ್ಟೆಯಲ್ಲಿ ಒಬ್ಬ ಅಪ್ರತಿಮ ಕಲಾವಿದ ನಿರ್ದೇಶಕನ ಕುರಿತು ನಮ್ಮ ಒಂದು ಮಾತು ಸಾಗುತ್ತೆ. ಕನ್ನಡ ಚಲನಚಿತ್ರರಂಗದ ಅದ್ಭುತ ನಟ ನಿರ್ದೇಶಕ ಯಾರು ಅಂತ ಹೇಳಿದ್ರೆ ಶಂಕರ್ ನಾಗ್ ಅವರು. ಇವರು ಕರಾಟೆ ಕಿಂಗ್ ಅಂತಲೇ ಹೇಳಿ ಹೆಸರುವಾಸಿಯಾಗಿದ್ದಂಥವರು. ಆಟೋ ರಾಜ ಚಿತ್ರದ ಮೂಲಕ ಅಂದಿನಿಂದ ಇಂದಿನವರೆಗೆ ಎಷ್ಟೋ ಆಟೋ ಚಾಲಕರ ನೆಚ್ಚಿನ ನಟ ಮತ್ತು ಆರಾಧ್ಯ ದೈವ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೆಟ್ರೋ ರೈಲು, ರಂಗಮಂದಿರ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ನಕ್ಷೆಯನ್ನು ತಯಾರಿಸಿ ಆ ಯೋಜನೆಗಳ ಬಗ್ಗೆ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿದಂತಹ ಕ್ರಿಯಾಶೀಲ ವ್ಯಕ್ತಿ ಶಂಕರ್ ನಾಗ್ ಅವರು. ಸ್ನೇಹಿತರೆ, ಇಂದು 30 ಸೆಪ್ಟೆಂಬರ್ ಶಂಕರ್ ನಾಗ್ ಅವರು ನಮ್ಮನ್ನು ಅಗಲಿದಂತಹ ದಿನ. ಹಾಗಾಗಿ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮ ಅವರಿಗಾಗಿ ಮೀಸಲು. ಈ ಅಪರೂಪದ ಕಲಾಚೇತನವನ್ನು ಇಂದು ನೆನೀತಾ ಅವರ ಅಭಿನಯದ ಒಂದಷ್ಟು ಹಾಡುಗಳೊಂದಿಗೆ ನಮ್ಮ ಒಂದು ಪಯಣವನ್ನು ಬೆಳೆಸೋಣ. ಹೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಕವನ.
1: ಗೀತಾ ಹಾಗೂ ಸಾಂಗ್ಲಿಯಾನ ಚಿತ್ರಗಳಿಂದ ಒಂದೊಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:14:31. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮ. ಸ್ನೇಹಿತರೆ, ಇಂದು 30 ಶಂಕರ್ನಾಗ್ ಅವರು ನಮ್ಮನ್ನ ಅಗಲಿದಂತಹ ದಿನ. ಚಿತ್ರರಂಗ ಕಂಡಂತಹ ಅಪ್ರತಿಮ ನಟ ಇವರು, ಅದ್ಭುತ ನಿರ್ದೇಶಕರು, ಹಾಗೆ ಕನ್ನಡಿಗರ ನೆಚ್ಚಿನ ಕರಾಟೆ ಕಿಂಗ್ ಮತ್ತು ಆಟೋ ರಾಜ ಶಂಕರ್ನಾಗ್ ಅವರು. ಕೇವಲ 35 ಒಂದು ಸಣ್ಣ ಪ್ರಾಯದಲ್ಲೇ ಸಾಧನೆಯ ಹೊಸ ಶಿಖರವನ್ನೇ ಏರ್ದಂಥವರು ಶಂಕರ್ನಾಗ್ ಅವರು. ಇವರ ಬಗ್ಗೆ ನಾವು ಮಾತಾಡ್ತಾ ಹೋದರೆ, ಇವರ ಮೂಲ ಹೆಸರು ಶಂಕರ್ ನಾಗರಕಟ್ಟೆ ಅಂತ ಹೇಳಿ, ಇವರು ಜನಿಸಿದ್ದು 9/10/1954 ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ. ಇವರ ಪೋಷಕರು ಆನಂದಿ ಮತ್ತು ಸದಾನಂದ ನಾಗರಕಟ್ಟೆ ಅಂತ ಹೇಳಿ. ಇವರ ಒಂದು ಬಾಲ್ಯ ಶಿರಾಲಿ ಮತ್ತು ಭಟ್ಕಳದ ಸುತ್ತಮುತ್ತ ಕಳೆಯುತ್ತೆ. ನಂತರ ವಿದ್ಯಾಭ್ಯಾಸದ ನಂತರ ಮುಂಬೈಗೆ ಶಂಕರ್ ನಾಗ್ ಅವರು ತೆರಳುತ್ತಾರೆ. ಅಲ್ಲಿ ಮರಾಠಿ ರಂಗಭೂಮಿಯಿಂದ ತಮ್ಮ ಒಂದು ಕಲಾಪಯಣವನ್ನು ಆರಂಭ ಮಾಡ್ತಾರೆ ಶಂಕರ್ ನಾಗ್ ಅವರು. ಆನಂತರ ತಮ್ಮ ಅಣ್ಣ ಅನಂತನಾಗ್ ಅವರಂತೆ ಬಣ್ಣದ ಲೋಕದಲ್ಲಿ ಮಿಂಚೋದಕ್ಕೆ ಬೆಂಗಳೂರಿಗೆ ಬಂದು ತಮ್ಮ ನೆಲೆಯನ್ನು ಕಂಡುಕೊಳ್ತಾರೆ. ಮುಂದೆ ಇವರ ಒಂದು ಸಾಧನೆಯ ಹಾದಿ ಆರಂಭ ಆಗುತ್ತೆ. ಆ ಒಂದು ವಿಷಯದ ಕುರಿತು ಮಾತು ಮುಂದೆ ಕೇಳ್ತಾರಿ. 101.3 FM ರೇನ್ಬೋ ಕನ್ನಡ ಕಾಮನಬಿಲು ಇದೀಗ ಮುಡಿ ಬರ್ತಾ ಇದೆ. ನೋಡಿ ಸ್ವಾಮಿ ನವಿರೋದು ಹೀಗೆ,
2: ನೋಡಿ ಸ್ವಾಮಿ ನವಿರೋದು ಹೀಗೆ.

0: ಎಲ್ಲಿ ಯಾಕೆ ಬಂದೆ?
1: ನಮಸ್ಕಾರ.
0: ಟ್ಯಾಕ್ಸ್ ಕಟ್ಟೋಕ್ ಬಂದೆ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ. ಮೈಸೂರು ಮಠ ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
1: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದು.

ಜೆ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಸೀತಾರಾಮು ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ, ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ. ಇದಕ್ಕೂ ಮೊದಲು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಚಿತ್ರದಿಂದ ಒಂದು ಟೈಟಲ್ ಟ್ರ್ಯಾಕ್ ಅನ್ನು ಸಹ ಕೇಳಿ ಬಂದ್ರಿ. ಸಮಯ ಆಗ್ತಾ ಇದೆ, 10:24:39. ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನವಿಲ್ಲು. ಶಂಕರ್ ನಾಗ್ ಅವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಮೆಸೇಜ್ಗಳ ಒಂದು ಸಿರಿಮಳೆಯೇ ಬರುತ್ತೆ. ಹೇಳ್ತಾ ಇದ್ದಾರೆ ಗ್ರಾಮ ಪುರೋಹಿತ್ ಅನಿಲ್ ಗ್ರಾಮ ಪುರೋಹಿತ್ ಅವರು, ಶಂಕರ್ ನಾಗ್ ಅವರು ತಮ್ಮ ಒಂದು ಸರಳ ಅಭಿನಯ, ವಿಭಿನ್ನ ಕಥೆಗಳ ಆಯ್ಕೆ ಮತ್ತು ಹೊಸ ಪ್ರಯೋಗಗಳ ಮೂಲಕ ಕನ್ನಡ ಸಿನಿರಂಗಕ್ಕೆ ಮಹತ್ವವಾದಂತಹ ಒಂದು ಕೊಡುಗೆಯನ್ನು ನೀಡಿದಂತಹ ಒಬ್ಬ ವ್ಯಕ್ತಿ. ಅವರ ಒಂದು ಜನಪ್ರಿಯತೆ ಅಲ್ಪಾವಧಿಯಲ್ಲೇ ಗಳಿಸಿದಂತಹ ಒಂದು ಅಪಾರವಾದಂತಹ ಜನಪ್ರಿಯತೆ, ಶಂಕರ್ ನಾಗ್ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಸಹ ಅಚ್ಚಳಿಯದ ನೆನಪಾಗಿ ಉಳಿಯೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದ್ದರೆ, ಅನುಷಾ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲ ಇಂದು ಏನು ನೋಡ್ತಾ ಇದ್ವಿ, ನಮ್ಮ ಬೆಂಗಳೂರು ಮೆಟ್ರೋ ಶಂಕರ್ ನಾಗ್ ಅವರು ಎಂದೋ ಕಂಡಂತಹ ಒಂದು ಕನಸಿನ ಕೂಸು ಅದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ವಿ ಹರಿಹರನ್ ಅವರು ವಿಜ್ಞಾನನಗರಿಂದ, ಗಿರೀಶ್ ಕಾರ್ನಾಡ್ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಕಾಲಿಟ್ಟಂತಹವರು ಶಂಕರ್ ನಾಗ್ ಅವರು. ಈ ಮೊದಲ ಚಿತ್ರದ ನಟನೆಗೆ ಭಾರತದ 7ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಬೆಳ್ಳಿ ನವಿಲು ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದುಕೊಂಡಿದ್ರು ಶಂಕರ್ ನಾಗ್ ಅವರು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಶಂಕರ್ ನಾಗ್ ಅವರ ಕುರಿತು ಒಂದಷ್ಟು ಮಾತು ಮಾಹಿತಿ ಜೊತೆಗೆ ಅವರ ಅಭಿನಯದ ಹಾಡುಗಳು ಸಾಕ್ತಿವೆ. ಇನ್ನು ಇವರ ಕುರಿತು ನಾವು ಮಾತಾಡೋದಾದಲ್ಲಿ, ಈಗಾಗಲೇ ಹೇಳಿದ್ವಿ 1978 ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದ ಚಿತ್ರದ ಮೂಲಕ ಶಂಕರ್ ನಾಗ್ ಅವರು ಬೆಳ್ಳಿ ಪರದೆಗೆ ಪಾದಾರ್ಪಣೆಯನ್ನು ಮಾಡಿದ್ರು ಅಂತ ಹೇಳಿ. ಈ ಮೊದಲ ಸಿನಿಮಾದಲ್ಲೇ ಅವರ ಅದ್ಭುತ ನಟನೆಗೆ ಪ್ರಶಸ್ತಿಯೂ ಸಹ ದೊರಕುತ್ತೆ. ಜೊತೆಗೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ವಿಮರ್ಶಕರು ಶಂಕರ್ ನಾಗ್ ಅವರ ಅಭಿನಯವನ್ನು ಜಪಾನಿನ ಪ್ರಸಿದ್ಧ ನಟ ತೋಶಿರೋ ಮಿಫುನೆ ಅವರಿಗೆ ಹೋಲಿಸಿ ಶ್ಲಾಘನೆಯನ್ನು ಮಾಡ್ತಾರೆ. ಹಾಗೆ ಶಂಕರ್ ನಾಗ್ ಅವರನ್ನು ಕರಾಟೆ ಕಿಂಗ್ ಅಂತ ಹೇಳಿ ಕರೀತಾ ಇದ್ರು, ಆಟೋ ರಾಜ ಅಂತ ಹೇಳಿ ಕರೀತಾ ಇದ್ರು, ಮತ್ತು ಆಟೋ ರಾಜ, ಪ್ರೀತಿ ಮಾಡು, ತಮಾಷೆ ನೋಡು, ಸೀತಾರಾಮು, ಹೀಗೆ ಅನೇಕ ಜನಪ್ರಿಯ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗ್ತಾರೆ ಶಂಕರ್ ನಾಗ್ ಅವರು. ಯಾವುದೇ ರೀತಿಯ ಮಾರ್ಷಲ್ ಆರ್ಟ್ಸ್ ತರಬೇತಿ ಪಡೆಯದಿದ್ದರೂ ಸಹ ಅವರ ಸಾಹಸ ದೃಶ್ಯಗಳ ವೇಗ ಮತ್ತು ಶೈಲಿಯನ್ನು ನೋಡಿ ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ಕರಾಟೆ ಕಿಂಗ್ ಅಂತ ಹೇಳಿ ಕರೀತಾ ಇದ್ರು. ಈ ನಮ್ಮ ಕರಾಟೆ ಕಿಂಗ್ ಅವರ ಅಭಿನಯದ ಮತ್ತೊಂದು ಹಾಡು ನಿಮಗಾಗಿ ಮುಡಿ ಬರ್ತಿದೆ. ಈಗ ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25 ರಾಜ್ಯಾದ್ಯಂತ.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:29:48 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಮೂಡಿಬರಲಿದೆ.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05-10 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ಹಾಡದ ಹಾಡೊಂದನು ನಾಲಿಗೆಯು ತಾನಾಗ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
2: ಆಕಾಶವಾಣಿ FM Rainbow 101.3 MHz. Musically yours.

ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 10:47 ಸ್ನೇಹಿತರೆ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಶಂಕರ್ ನಾಗ್ ಅವರ ಕುರಿತು ಒಂದಷ್ಟು ಮಾತು ಸಾಕ್ತಾ ಇತ್ತು, ಜೊತೆಗೆ ಅವರ ಅಭಿನಯದ ಚಿತ್ರಗೀತೆಗಳನ್ನು ಸಹ ಕೇಳ್ತಾ ಇದ್ವಿ. ಆಗಲೇ ಹೇಳಿದ್ವಿ, ಶಂಕರ್ ನಾಗ್ ಅವರು ಯಾವುದೇ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನು ಪಡೆದೇ ಇದ್ರೂ ಸಹ ಅವರ ಸಾಹಸ ದೃಶ್ಯಗಳ ವೇಗ ಮತ್ತು ಶೈಲಿಯನ್ನು ನೋಡಿ ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ಕರಾಟೆ ಕಿಂಗ್ ಅಂತ ಹೇಳಿ ಕರೀತಾ ಇದ್ರು. ಇನ್ನು ನಟಿ ಭವ್ಯ ಅವರೊಂದಿಗೆ 11 ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಯಶಸ್ವಿ ಜೋಡಿಯಾಗಿ ಹೊರಹೊಮ್ಮಿದ್ರು ಶಂಕರ್ ನಾಗ್ ಅವರು. ಸಾಂಗ್ಲಿಯಾನ ಮತ್ತು CBI ಶಂಕರ್ ಅವರ ಪ್ರಮುಖ ಆಕ್ಷನ್ ಸಿನಿಮಾಗಳು ಅಂತಲೇ ಹೇಳ್ಬೋದು. ಇನ್ನು ಸಾಹಸಿ ನಿರ್ದೇಶಕನಾಗಿ ಶಂಕರ್ ನಾಗ್ ಅವರು ನಟನೆಯಷ್ಟೇ ಅಲ್ಲದೆ ನಿರ್ದೇಶನದಲ್ಲೂ ಸಹ ತಮ್ಮ ಛಾಪನ್ನು ಮೂಡಿಸಿದರು. ಮಿಂಚಿನ ಊಟ ಚಿತ್ರದ ಮೂಲಕ ಅವರು ನಿರ್ದೇಶಕರಾಗ್ತಾರೆ, ಜೊತೆಗೆ 7 ರಾಜ್ಯ ಪ್ರಶಸ್ತಿಗಳನ್ನು ಸಹ ಪಡೆದುಕೊಳ್ತಾರೆ. ನಂತರ ಗೀತ, ಜನ್ಮ ಜನ್ಮದ ಅನುಬಂಧ, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಜಾನ್ ಸ್ಟೀನ್ ಬೆಕ್ ಅವರ ಕಾದಂಬರಿ ಆಧಾರಿತ ಒಂದು ಮುದ್ದಿನ ಕತೆ, ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ಆಕ್ಸಿಡೆಂಟ್ ನಂತಹ ಅತ್ಯುತ್ತಮ ಸಿನಿಮಾಗಳನ್ನು ಕನ್ನಡಕ್ಕೆ ನೀಡಿದಂತಹವರು ಶಂಕರ್ ನಾಗ್ ಅವರು. ಇವರ ಅಭಿನಯದ ಮತ್ತೆರಡು ಹಾಡುಗಳು ಮೂಡಿ ಬರ್ತಿವೆ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಸೂಪರ್ ಹಿಟ್ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸಿನಿಚಿಟ್ಟೆಯಲ್ಲಿ. ಸಮಯ ಆಗ್ತಾ ಇದೆ 10:47 ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ FM ರೈನ್ಬೋ. ಇಂದು September 30 ಶಂಕರ್ ನಾಗ್ ಅವರು ನಮ್ಮನ್ನು ಅಗಲಿದಂತಹ ದಿನ, ಹಾಗಾಗಿ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮ ಅವರಿಗಾಗಿ ಮೀಸಲಿಡ್ತಾ ಇದ್ದೀವಿ. ಇನ್ನು ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಕಿರುತೆರೆಯ ಇತಿಹಾಸದಲ್ಲೇ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಮಾಲ್ಗುಡಿ ಡೇಸ್ ಧಾರಾವಾಹಿಯನ್ನು 1987 ನಿರ್ದೇಶನವನ್ನು ಮಾಡಿದಂಥವರು ಶಂಕರ್ ನಾಗ್ ಅವರು. ಆರ್ ಕೆ ನಾರಾಯಣ್ ಅವರ ಸಣ್ಣ ಕಥೆಗಳನ್ನು ಆಧರಿಸಿ ಶಿವಮೊಗ್ಗದ ಆಗುಂಬಿಯಲ್ಲಿ ಚಿತ್ರೀಕರಣ ಮಾಡಿದಂತಹ ಈ ಸೀರಿಯಲ್ ಇಡೀ ದೇಶದಲ್ಲೇ ಸಂಚಲನವನ್ನು ಮೂಡಿಸಿತಂತೆ. ವಿಷ್ಣುವರ್ಧನ್ ಅವರು ಮತ್ತು ಅನಂತನಾಗ್ ಅವರಂತಹ ಘಟಾನುಘಟಿ ನಟರು ಅಭಿನಯಿಸಿದಂತಹ ಈ ಧಾರಾವಾಹಿ ಇಂದಿಗೂ ಸಹ ಭಾರತೀಯ ಕಿರುತೆರೆಯ ಶ್ರೇಷ್ಠ ಕೃತಿಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಶಂಕರ್ ನಾಗ್ ಅವರ ರಂಗಭೂಮಿ ಪ್ರೀತಿ ಕೊನೆಯವರೆಗೂ ಜೀವಂತವಾಗಿತ್ತಂತೆ. ತಮ್ಮ ಅಣ್ಣ ಅನಂತನಾಗ್ ಅವರ ಜೊತೆಗೆ ಸೇರಿ ಸಂಕೇತ್ ಎನ್ನುವಂತಹ ಹವ್ಯಾಸಿ ರಂಗ ತಂಡವನ್ನು ಕಟ್ಟಿ ಅನೇಕ ಅರ್ಥಪೂರ್ಣ ನಾಟಕಗಳನ್ನು ಪ್ರದರ್ಶನ ಮಾಡಿದ್ರಂತೆ. ಅದರಲ್ಲಿ ಜೊತೆಗೆ ದೂರದರ್ಶನದ ಪರಿಚಯ ಕಾರ್ಯಕ್ರಮದ ನಿರೂಪಕರಾಗಿಯೂ ಸಹ ಕೆಲಸವನ್ನು ಮಾಡಿದರು ಶಂಕರ್ ನಾಗ್ ಅವರು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೇನೆ ನಿಮಗಾಗಿ. ಕೇಳ್ತಾರೆ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸಿಬಿಐ ಶಂಕರ್ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಚಿತ್ರ ಅವರು ಧ್ವನಿಗೊಳಿಸಿದ್ರು. ಇನ್ನು ಶಂಕರ್ನಾಗ್ ಅವರು ಕೇವಲ ಕಲಾವಿದನಷ್ಟೇ ಅಲ್ಲ, ಬೆಂಗಳೂರಿನ ಮೂಲ ಸೌಕರ್ಯದ ಬಗ್ಗೆ ದೂರದೃಷ್ಟಿ ಹೊಂದಿದಂತಹ ಮಹಾನ್ ಚಿಂತಕರಾಗಿದ್ದರು. ನಂದಿ ಬೆಟ್ಟಕ್ಕೆ ಕೇಬಲ್ ಕಾರ್ ಅಥವಾ ರೋಪ್ ವೇ ಯೋಜನೆ ಆಗಿರಬಹುದು, ಬೆಂಗಳೂರಿನ ನಮ್ಮ ಮೆಟ್ರೋ ರೈಲು ಕಲ್ಪನೆ ಆಗಿರಬಹುದು, ಮತ್ತು ಕೇವಲ 8 ದಿನಗಳಲ್ಲಿ ನಿರ್ಮಿಸಬಹುದಾದಂತಹ ಅಗ್ಗದ ವೆಚ್ಚದ ಮನೆಗಳು, ಹಾಗೆ ಕಲಾವಿದರಿಗಾಗಿ ರಂಗಮಂದಿರದ ಕಲ್ಪನೆಯನ್ನು ಆ ಕಾಲದಲ್ಲೇ ಮುಂದಿಟ್ಟಿದ್ದರು ಶಂಕರ್ನಾಗ್ ಅವರು. ಸ್ನೇಹಿತರೆ, ಸೆಪ್ಟೆಂಬರ್ 30, 1990 ದಾವಣಗೆರೆ ಜಿಲ್ಲೆಯ ಆನಗೋಡು ಗ್ರಾಮದ ಬಳಿ ಸಂಭವಿಸಿದಂತಹ ಅಪಘಾತದಲ್ಲಿ ಶಂಕರ್ನಾಗ್ ಅವರು ನಮ್ಮನ್ನಾಗಲ್ತಾರೆ. ಅವರು ಇಂದು ನಮ್ಮೊಂದಿಗೆ ಇಲ್ಲ, ಆದರೂ ಸಹ ಅವರ ಸಿನಿಮಾಗಳು, ಮಾಲ್ಗುಡಿ ಡೇಸ್ನ ನೆನಪುಗಳು, ಮತ್ತು ಪ್ರತಿ ಆಟೋ ಚಾಲಕರ ಹೃದಯದಲ್ಲಿ ಶಂಕರ್ನಾಗ್ ಅವರು ಜೀವಂತವಾಗಿದ್ದಾರೆ. ಅವರ ಕನಸುಗಳು ಮತ್ತು ಕ್ರಿಯಾಶೀಲತೆ ಕನ್ನಡಿಗರಿಗೆ ಎಂದೆಂದಿಗೂ ಸಹ ಪ್ರೇರಣೆ ಅಂತಲೇ ಹೇಳ್ಬೋದು. ಅಪ್ರತಿಮ ಸಾಧಕ ಶಂಕರ್ನಾಗ್ ಅವರಿಗೆ ಮತ್ತೊಮ್ಮೆ ನಮ್ಮ ಭಾವಪೂರ್ಣ ನಮನಗಳನ್ನು ತಿಳಿಸ್ತಾ ಅವರ ಅಭಿನಯದ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಸಿನಿಚಿಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ಕಿ ಪಸಂದಲ್ಲಿ ನಾವಿದ್ದೇವೆ. ನಿಮ್ಮ ಇಷ್ಟದ ಪ್ರೀತಿಯ ಗೀತೆಗಳನ್ನ ಕೇಳಿಸೋದಕ್ಕೆ ರೆಡಿಯಾಗಿ ಕೂತಿರ್ತೀವಿ ಪ್ರತಿದಿನ. ಅದರಲ್ಲೂ ಸೋಮವಾರದಿಂದ ಶನಿವಾರ ತನಕ 11 ಗಂಟೆಯಿಂದ 12 ಗಂಟೆಯ ತನಕ ನಿಮ್ಮ ಇಷ್ಟದ ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. ಈ ವಿಷಯ ನಿಮಗೆ ಗೊತ್ತಿದ್ದೇ ಇರುತ್ತೆ, ನಾವು ಹೇಗೆ ಪ್ರತಿದಿನದ ಕಾರ್ಯಕ್ರಮಕ್ಕೆ ವೆಲ್ ಪ್ರಿಪೇರ್ಡ್ ಆಗಿ ಬರೋದಕ್ಕೆ ಪ್ರಯತ್ನಿಸ್ತೀವೋ ಹಾಗೆಯೇ ನೀವು ಕೂಡ ಪ್ರತಿದಿನವೂ ಕೂಡ ಹೊಸ ಹೊಸ ಬಗೆಯ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ತೀರಿ ಅಂತ ಗೊತ್ತು. ಪ್ರತಿ ಗೀತೆಯ ಹಿಂದೆಯೂ ಕೂಡ ನಮಗೊಂದು ಮಧುರವಾದಂತಹ ನೆನಪು ಇರುತ್ತೆ. ಎಷ್ಟೋ ಸಿನಿಮಾಗಳ ಜೊತೆಗೆ ನಮ್ಮ ಬದುಕಿನ ಹಲವು ಅಧ್ಯಾಯಗಳು ಸೇರಿ ಹೋಗಿರುತ್ತೆ. ಹಾಗಾಗಿ ಯಾವತ್ತಿಗೂ ಕೂಡ ಸಿನಿಮಾ ಅನ್ನೋದು ಬರೀ ಕಲೆಯ ಮಾಧ್ಯಮ ಆಗಿ ಅಷ್ಟೇ ಉಳಿದಿಲ್ಲ, ಅದು ನಮ್ಮ ಬದುಕಿನ ಭಾಗ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನಿಸಿರುತ್ತೆ ಎಷ್ಟೋ ಸಲ. ಅದರಲ್ಲೂ ಕೂಡ ಚಿತ್ರರಸಿಕರಿಗೆ ಅವರಿಷ್ಟದ ಹೀರೋ ಹೀರೋಯಿನ್, ಸಂಗೀತ ನಿರ್ದೇಶಕ ನಿರ್ಮಾಪಕ ಇರಬಹುದು ಅಥವಾ ಚಿತ್ರಗಳಿರಬಹುದು, ಇವೆಲ್ಲದರ ಜೊತೆಗೆ ಒಂದು ಬಗೆಯ ವರ್ಣಿಸೋಕೆ ಸಾಧ್ಯವಿಲ್ಲದೆ ಇರುವಂತಹ ಒಂದು ಉತ್ತಮವಾದಂತಹ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯದ ಝಲಕ್ಗಳನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು, ಅಂದರೆ ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಯಾಕೆ ಅಂದರೆ ಎಷ್ಟೋ ಕಡೆ ಪೇಪರ್ ಕಟಿಂಗ್ಸ್ನಲ್ಲಿ ಓದಿರ್ತೀರಿ ಅಥವಾ ನಿಮ್ಮ ಇಷ್ಟದ ಹೀರೋ ಹೀರೋಯಿನ್ನ ಸಂದರ್ಶನಗಳನ್ನ ಕೇಳಿರ್ತೀರಿ, ನೀವೇ ಸ್ವತಃ ಮುಖತಃ ಭೇಟಿಯಾಗಿರ್ತೀರಿ ಎಷ್ಟೋ ಸಲ. ಎಷ್ಟೆಲ್ಲ ನೆನಪುಗಳಿರುತ್ತೆ ಅಲ್ಲ, ಎಷ್ಟೆಲ್ಲ ಇಂಟ್ರೆಸ್ಟಿಂಗ್ ಸಮಾಚಾರಗಳಿರುತ್ತಲ್ಲ, ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಅಂದ ಹಾಗೆ ಇವತ್ತು ಇಬ್ಬರು ಮುಖರ್ಜಿಗಳ ಬರ್ಡೇ. ಯಾರು? ನಿರ್ದೇಶಕ ಹೃಷಿಕೇಶ್ ಮುಖರ್ಜಿ, ಹಾಗೆಯೇ ಸಿಂಗರ್ ಶಂತನು ಮುಖರ್ಜಿ ಶಾನ್ ಅವರು, ಇಬ್ಬರ ಬರ್ಡೇ ಇವತ್ತು. ಆ್ಯಕ್ಚುಲಿ ಹೃಷಿಕೇಶ್ ಮುಖರ್ಜಿಯವರ ಬರ್ತ್ ಆ್ಯನಿವರ್ಸರಿ, ಹಾಗೆ ಶಾನ್ ಅವರ ಬರ್ಡೇ. ನೀವು ನಿಮ್ಮಿಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಿ ಅಂತ ಹೇಳ್ತಾ ಮುಂದಕ್ಕೆ ಮತ್ತೊಂದು ಚಂದದ ಗೀತೆ ನಿಮ್ಮ ಜೊತೆ ಆಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಚಂದ ಅತಿ ಚಂದ ಹಳೆಯ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಈ ಎಲ್ಲ ಹಾಡುಗಳು ಕೂಡ ಎಷ್ಟು ಸುಂದರವಾಗಿದೆಯೋ, ನಿಮ್ಮ ಆಯ್ಕೆಗಳು ಕೂಡ ಅಷ್ಟೇ ಸುಂದರವಾಗಿದೆ. ಪ್ರತಿಯೊಂದು ಕೂಡ ನೀವೇ ಇಷ್ಟಪಟ್ಟು ಮೆಸೇಜ್ ಮಾಡಿರುವಂತಹ ಗೀತೆಗಳನ್ನೇ ಕೇಳಿಸ್ತಾ ಇರೋದು. ಯಾರ್ಯಾರೆಲ್ಲ ಸಂದೇಶ ಕಳಿಸಿದ್ರು ಅಂತ ಹೇಳಿಬಿಡೋಣ. ವಿಲಿಯಂ ಅವರು ಪುತ್ತೂರಿನಿಂದ, ಹಾಗೇ ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ಹಾಗೆ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರು. ಸಪ್ರೇಮ್ ನಮಸ್ಕಾರ ಅಂತ ಹೇಳ್ತಾ ಹೀರಾಮಣಿ ವರ್ಮಾ ಮತ್ತು ಕುಟುಂಬದವರು, ಹಾಗೆ ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ದಯವಿಟ್ಟು ನಮಗಾಗಿ ಸತ್ಯಂ ಶಿವಂ ಸುಂದರಂ ಹಾಡನ್ನ ಕೇಳಿಸಿ ಅಂತ ಮೋಹನ್ ನಳಿನ ಅರಿಶಿನಕುಂಟೆಯಿಂದ ಸಂದೇಶ ಕಳಿಸಿದ್ರು. ಹಾಗೆಯೇ ಸುಭಾನ್ ಕೋರಿ ಹಂಪಸಾಗರದಿಂದ, ಇದಲ್ಲದೆ ಗೋವಿಂದ ಮೆನನ್ ಕೋಲಾರದಿಂದ, ಹಾಗೆ ಪ್ರಕಾಶ್ ಶ್ಯಾಮಲಾ ಅವರು ಚಿಕ್ಕ ತಿರುಪತಿಯಿಂದ ಸಂದೇಶ ಕಳಿಸಿದ್ದಾರೆ. ಇದಲ್ಲದೆ ನಂದಿನಿ ಬೆಂಗಳೂರಿನಿಂದ, ಎನ್ಆರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿನಗರದಿಂದ, ಮತ್ತೆ ಹೆಬ್ಬಾಳದ ರಮೇಶ್ ಅವರು ಕಿಶೋರ್ ಕುಮಾರ್ ಅವರ ಗೀತೆಗಾಗಿ, ಮುಕುಂದ ರೂಪ ಮತ್ತೆ ರಮೇಶ್ ಮಠ ಕೋರಮಂಗಲ ಬೆಂಗಳೂರಿನಿಂದ, ಮತ್ತೆ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ, ಹೀಗೆ ಕರ್ನಾಟಕದ ಅಷ್ಟೇಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ನಮಗೆ ಪ್ರತಿನಿತ್ಯವೂ ಕೂಡ ಪ್ರತಿ ಹೊತ್ತಿಗೂ ಸಂದೇಶವೂ ಬರುತ್ತೆ. ಅದರಲ್ಲೂ 11-12 ಹಳೆಯ ಹಿಂದಿ ಹಾಡುಗಳನ್ನ ಸಂಭ್ರಮಿಸೋರಿಗೆ ಹಬ್ಬದೂಟ ಅಂತ ಹೇಳಬೇಕು. ಅಂದರೆ ನೀವು ಒಂದು ಕಾಲಕ್ಕೆ ತುಂಬಾನೇ ಇಷ್ಟಪಟ್ಟು ಮನಸಾರ ಕೇಳ್ತಾ ಇದ್ದಂತಹ ಗೀತೆಗಳನ್ನ ರೇಡಿಯೋದಲ್ಲಿ ಕೇಳಿಸುವಂತಹ ಸುವರ್ಣಾವಕಾಶ. ಅಂದರೆ ನೀವೇ ಯೂಟ್ಯೂಬಲ್ಲೋ ಅಥವಾ ಬೇರೆ ಕಡೆಯೋ ಪ್ಲೇ ಮಾಡಿ ಹಾಡನ್ನ ಕೇಳಿಸ್ಕೊಂಡ್ರೆ ಬರೀ ನಿಮ್ಮದಷ್ಟೇ ಆಗಿರುತ್ತೆ. ಆದರೆ ನಿಮ್ಮ ರಿಕ್ವೆಸ್ಟ್ನ ನೀವು ರೇಡಿಯೋದಲ್ಲಿ ಕೇಳಿಸಿದಾಗ, ನಿಮ್ಮ ರಿಕ್ವೆಸ್ಟ್, ನಿಮ್ಮ ಪ್ರೀತಿಯ ಹಾಡನ್ನ ಕೋಟ್ಯಂತರ ಜನ ಕೇಳ್ತಾ ಇರ್ತಾರೆ, ಕಡೆ ಪಕ್ಷ ಲಕ್ಷಾಂತರ ಜನ ಕೇಳ್ತಿರ್ತಾರೆ. ಎಂಥ ಒಳ್ಳೆ ಫೀಲಿಂಗ್ ಅಲ್ಲ. ಆ ಫೀಲಿಂಗ್ ನಿಮ್ದು ಆಗಬೇಕು ಅಂದರೆ ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ನಲ್ಲಿ. ಆಪ್ಕಿ ಪಸಂದ್, ಆಪ್ಕಿ ಪಸಂದ್ಗೆ ಮತ್ತಷ್ಟು ಸಾಂಗ್ ರಿಕ್ವೆಸ್ಟ್ಗಳು ಬಂದಿದೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳಿಬಿಡೋಣ. ತುಂಬ ಜನ ಸಂದೇಶ ಕಳಿಸ್ತೀರಿ ಹೊತ್ತಿನಲ್ಲಿ, ಅದೇ ನಮಗೆ ಖುಷಿಯಾಗೋದು. ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರು, ಎಲ್ಲ ಹಾಡುಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಶರತ್ ಹಾಗೂ ಪದ್ಮಜಾ ಭಿಡೆ ಹಂಪಿ ನಗರ ಬೆಂಗಳೂರಿನಿಂದ. ಹಾಗೆಯೇ ಮತ್ತೊಬ್ರು ಹಿಂದಿಯಲ್ಲೇ ಮೆಸೇಜ್ನ ಟೈಪ್ ಮಾಡಿ ಕಳಿಸಿದ್ದಾರೆ, ಯಾರಿದು? ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆಯೇ ಸದಾಶಿವ ಹುಲಗೂರ ಬನಶಂಕರಿ ಎರಡನೇ ಹಂತದಿಂದ. ಹಾಗೆ ನನ್ನ ಗೀತೆಯನ್ನು ಕೂಡ ಕೇಳಿಸಿ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ. ಹೊವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಹಾಗೆಯೇ ನಮ್ಮ ಗೀತೆಯು ಬೇಕು ಅಂತ ಕೃಷ್ಣ ಪ್ರಸಾದ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಚಂದ್ರಮುಖಿ ITI ಲೇಔಟ್ನಿಂದ. ಮತ್ತೆ ನನ್ನ ಗೀತೆಯನ್ನು ಕೇಳಿಸ್ತೀರಾ ಅಂತ ಹೇಳ್ತಿದ್ದಾರೆ ರಾಜೀನಹಳ್ಳಿ ಮಂಜುನಾಥ್ ಅವರು. ಹಾಡುಗಳು ತುಂಬಾ ಚೆನ್ನಾಗಿದೆ ಮೇಡಮ್ ಅಂತಿದ್ದಾರೆ ಸುಜಾತ ಆರ್ ಗಣೇಶ್ ಲಿಖಿತ ರಾಜಾಜಿನಗರದಿಂದ. ಹಾಡುಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹಳೆಯ ಹಿಂದಿ ಹಾಡುಗಳು ಕೇಳೋದಕ್ಕೆ ಯಾವತ್ತಿಗೂ ಕೂಡ ಸಾಕು ಅಂತ ಅನ್ಸೋದೇ ಇಲ್ಲ ಅಂತ ಹೇಳಿ ಕುಶಾ ಮಾದ್ರಿರಾ ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಹೇಳ್ತಿದ್ದಾರೆ. ಹಾಗೆಯೇ ಅನುಪಮಾ ಕುಮಾರ ಪಾರ್ಕ್ನಿಂದ. ಮತ್ತೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ. ಸಿಕ್ಕಾಪಟ್ಟ ಸಖತ್ತಾಗಿರೋ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ದೀರಿ ಮೇಡಮ್ ಅಂತಿದ್ದಾರೆ ಭಾಗ್ಯಲಕ್ಷ್ಮಿ ನಾಗರಬಾವಿಯಿಂದ. ಈ ಹಾಡುಗಳ ಅಷ್ಟು ಕ್ರೆಡಿಟ್ಸು ಸೇರಬೇಕಾಗಿರೋದು ಮೂಲ ಗಾಯಕರು ಗಾಯಕಿಯರು ಹಾಗೆ ಸಂಗೀತ ನಿರ್ದೇಶಕರನ್ನ ಹೊರತುಪಡಿಸಿದ್ರೆ ನಿಮ್ಗೇನೆ, ಯಾಕೆ ಗೊತ್ತಾ? ಆಪ್ಕಿ ಪಸಂದಲ್ಲಿ ಕೇಳಿಸುವಂತಹ ಪ್ರತಿ ಗೀತೆಯೂ ಕೂಡ ನಿಮ್ಮ ಆಯ್ಕೆಯೇ. ಹಾಗೆ ನೀವು ನಿಮ್ಮ ಆಯ್ಕೆಯ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಬೇಕು ಅಂತ ಯೋಚನೆ ಮಾಡ್ತಿದ್ರೆ ತಡ ಯಾಕೆ, ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಗ್ಲೇ ಹೇಳಿದ ಹಾಗೆ ಇವತ್ತು ಹೃಷಿಕೇಶ್ ಮುಖರ್ಜಿಯವರ ಬರ್ತ್ ಆನಿವರ್ಸರಿ. ಅದೇ ಕಾರಣವಾಗಿ ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಯಾರೆಲ್ಲ ಹಿಂದಿ ಚಿತ್ರರಸಿಕರು ಇದ್ದೀರಿ, ನೀವು ಇವರ ನಿರ್ದೇಶನದ ಕಡೆ ಪಕ್ಷ ಒಂದು ಐದಾರು ಚಿತ್ರಗಳನ್ನಾದ್ರೂ ನೋಡಿರ್ತೀರಿ. ಅನಾರಿ, ಸತ್ಯಕಾಮ್, ಚುಪ್ಕೆ ಚುಪ್ಕೆ, ಅನುಪಮ, ಆನಂದ್, ಅಭಿಮಾನ್, ಗುಡ್ಡಿ, ಗೋಲ್ಮಾಲ್, ಮಜ್ಲಿ ದೀದಿ, ಹಾಗೆ ಚೈತಾಲಿ, ಆಶೀರ್ವಾದ್, ಈ ರೀತಿ ಎಷ್ಟೋ ಚಿತ್ರಗಳನ್ನ ಇವರು ನಿರ್ದೇಶಿಸಿದ್ರು. ಸುಮಾರು 42 ಚಿತ್ರಗಳನ್ನ 4 ದಶಕಗಳ ತಮ್ಮ ಸಿನಿ ಪಯಣದಲ್ಲಿ ಇವರು ದಿಗ್ದರ್ಶಿಸಿದ್ರು. ಮಾತ್ರವಲ್ಲ, ಇವರು ಇಂಡಸ್ಟ್ರಿಗೆ ಬಂದಿದ್ದು ಕ್ಯಾಮ್ರಾಮ್ಯಾನ್ ಆಗಿ, ಅದಾದ್ಮೇಲೆ ಸ್ವಲ್ಪ ಕಾಲ ಎಡಿಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ಕ್ಯಾಮ್ರಾದ ಆಂಗಲ್ಗಳಿರಬಹುದು ಅಥವಾ ಎಡಿಟಿಂಗ್ನ ಟೆಕ್ನಿಕ್ಗಳಿರಬಹುದು, ಇವೆಲ್ಲವನ್ನು ತಿಳಿದಿದ್ದರಿಂದ ಬಹುಶಃ ಇವರ ನಿರ್ದೇಶನಕ್ಕೆ ಅಷ್ಟು ಮೊನಚು ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಮತ್ತು ನಿರೂಪಣೆಯಲ್ಲಿ ಅಷ್ಟು ಗಟ್ಟಿತನ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಹೃಷಿಕೇಶ್ ಮುಖರ್ಜಿ ಅವರ ಸಿನಿಮಾಗಳು ಅಂತಂದರೆ ಮಧ್ಯಮ ವರ್ಗದ ಮನೋಧರ್ಮ ಹಾಗೆ ಚಿಂತನೆ ಹೇಗೆ ಹೊರಳು ನೋಟದ ಹಾದಿಯಲ್ಲಿದೆ ಅಂತ ತೋರಿಸ್ಕೊಟ್ಟವರು ಇವರು. ಅಂದರೆ ಒಂದಷ್ಟು ದಶಕಗಳ ಕಾಲ ಒಂದು ವರ್ಗದ ಚಿಂತನೆ ಒಂದೇ ರೀತಿಯಾಗಿ ಇರುತ್ತೆ, ಆದರೆ ಯಾವುದೋ ಒಂದು ಘಳಿಗೆಯಲ್ಲಿ ಅದು ಹೊರಳ್ಕೊಳ್ಳುತ್ತೆ, ಮತ್ತೆ ಬೇರೆ ಬೇರೆ ಚಿಂತನೆಗಳ ಕಡೆ ಮುಖ ಮಾಡುತ್ತೆ, ವಿಸ್ತಾರಗೊಳ್ಳುತ್ತೆ. ಇಂತಹದ್ದನ್ನು ತುಂಬ ಸೂಕ್ಷ್ಮವಾಗಿ ಗ್ರಹಿಸಿ ತಮ್ಮ ಚಿತ್ರಗಳಲ್ಲಿ ತಂದವರು ಹೃಷಿಕೇಶ್ ಮುಖರ್ಜಿ ಅವರು. ನಾವು ಇವತ್ತಿನ ಟರ್ಮಿನಾಲಜಿಯಲ್ಲಿ ಕ್ಲಾಸ್ ಚಿತ್ರ, ಮಾಸ್ ಚಿತ್ರ, ಕಮರ್ಷಿಯಲ್ಲು, ಆರ್ಟು, ಕಲಾತ್ಮಕ ಚಿತ್ರ ಅಂತ ಹೇಳ್ತೀವಲ್ಲ, ಇವೆರಡರ ಮಧ್ಯೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಬ್ರಿಡ್ಜ್ ಸಿನಿಮಾದ ರೀತಿಯಲ್ಲಿ ಇರ್ತಾ ಇತ್ತು ಇವರ ಸಿನಿಮಾಗಳು ಅಂತ ಚಿತ್ರ ವಿಮರ್ಶಕರು ಗುರುತಿಸ್ತಾರೆ. ಮಾತ್ರ ಅಲ್ಲ, ಇವರ ಒಂದು ಚಿತ್ರ ಜೀವನದ ಸಾಧನೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ತು 1999 ಅಂತ ಅನಿಸುತ್ತೆ. ಹಾಗೆಯೇ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಯಿತು 2001. ಇಂತಹ ಹೃಷಿಕೇಶ್ ಮುಖರ್ಜಿ ಅವರನ್ನು ನಾವು ಪ್ರೀತಿಯಿಂದ, ಹೆಮ್ಮೆಯಿಂದ, ಗೌರವದಿಂದ ಸ್ಮರಿಸ್ತಾ ಇದೀಗ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಚಂದದ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಮೊದಲಿಗೆ ಇವರದ್ದೇ ನಿರ್ದೇಶನದ ಅಭಿಮಾನ್ ಚಿತ್ರದ ಹಾಡು ನಿಮಗಾಗಿ.

ಜಯ ಪುಟ್ಟಸ್ವಾಮಿಯವರ ಸಂದೇಶ ಸಿಕ್ಕಿದೆ ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೇನೇ ಸುಧಾ ಅವರು ಕೇಳ್ತಾ ಇದ್ದಾರೆ, ಏನಾಯ್ತು ನಮ್ಮ ಗೀತೆ ಪ್ರಸಾರ ಆಯ್ತಾ ಅಂತ. ನಿಮ್ಮ ಗೀತೆ ಪ್ರಸಾರ ಆಯಿತು. ಹಾಗೆಯೇ ಶರಾಬಿ ಚಿತ್ರದ ಹಾಡು ಬೇಕಿತ್ತು ಅಂತ ವೀಣಾ ಕರಿಯಪ್ಪ ಅವರು ಮೆಸೇಜ್ ಮಾಡಿದ್ದಾರೆ. ಮತ್ತು ಪಂಡಿತ್ ಚನ್ನಪ್ಪ ಸಾರವಾಡ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಎಂ ಡಿ ಸರಸ್ವತಿ ಬಿಟಿಎಂ ಲ್ಯಾಬ್ನಿಂದ ಹೇಳ್ತಾ ಇದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆ ಕೇಳಿಸ್ತೀರಾ ಅಂತ ಆಶಾ ಶ್ರೀನಿವಾಸ್ ಬಿನಿಪೇಟ್ನಿಂದ. ಆರಾಧನಾ ಚಿತ್ರದ ಹಾಡು ಬೇಕಿತ್ತಲ್ಲ ಅಂತ ಸುರೇಶ್ ಭಟ್ ಗೌರಿಬಿದನೂರಿನಿಂದ. ಹಾಗೆ ಸೌರಾಷ್ಟ್ರಪೇಟೆಯಿಂದ ಅಮರಾವತಿ ಹರಿಕುಮಾರ್ ಅವರು, ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಭಾಗ್ಯಲಕ್ಷ್ಮಿ ನಾಗರಬಾವಿಯಿಂದ, ನಿಮ್ಮೆಲ್ಲರ ಸಂದೇಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಿಮ್ಮಿಷ್ಟದ ಗೀತೆಗಳನ್ನ ಕಳಿಸೋದಕ್ಕೆ ಕೇಳಿಸೋದಕ್ಕೆ ಟ್ರೈ ಮಾಡ್ತೀವಿ. ಒಂದು ಸಣ್ಣ ಸಂದೇಶ, ಅಂಧಿ ಚಿತ್ರದ ಡೈರೆಕ್ಟರ್ ಗುಲ್ಜಾರ್ ಹೃಷಿಕೇಶ್ ಮುಖರ್ಜಿ ಅಲ್ಲ, ಇಬ್ಬರು ಹೆಸರಾಂತ ನಿರ್ದೇಶಕರು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ವಿಜಿ ಅರಸೀಕೆರೆಯಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದೀಗ ನಿಮ್ಮೆಲ್ಲರ ಪ್ರೀತಿಯ ಗೀತೆಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಬರೋದಕ್ಕೆ ಸಮಯಾವಕಾಶ ಇದೆ. ಈ ಒಂದು ಗಂಟೆಯ ಅವಧಿಯಲ್ಲಿ ಯಾರೆಲ್ಲ ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ, ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಶಿ ರಾಶಿ ಪ್ರೀತಿ ಅಂತ ಹೇಳ್ತಾ ಇದ್ದೀವಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಹುಬ್ಬಳ್ಳಿ ಐಟಿ ಪಾರ್ಕ್ 5.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. 2025-26 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕಿಯೋನಿಕ್ಸ್ ಮೂಲಕ ಮಂಗಳೂರು, ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿತ್ತು. ಬೆಂಗಳೂರು ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಅಧಿಕೃತ ಘೋಷಣೆಯಾಗಿದೆ. ರೈಲ್ವೆ ಖಾತೆ ಸಚಿವರಾದ ಅಶ್ವಿನಿ ವೈಷ್ಣವ್ ತಮಗೆ ಬರೆದ ಪತ್ರದಲ್ಲಿ ರೈಲು ವಿಸ್ತರಣೆ ಆದೇಶದ ಬಗ್ಗೆ ಘೋಷಿಸಿದ್ದಾರೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬೆಂಗಳೂರು, ಮಂಗಳೂರು, ಉಡುಪಿ, ಕಾರವಾರ ಮೂಲಕ ಮಡಗಾಂವ್ ತನಕ ಸಾಗಲಿರುವ ರೈಲಿಗೆ ಕುಂದಾಪುರದಲ್ಲಿ ನಿಲುಗಡೆ ಭಾಗ್ಯ ದೊರೆತಿದೆ ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಸಂಸದರು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ರೈಲು ಸೇವೆ ವಿಸ್ತರಣೆಯು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಿದೆ ಎಂದಿರುವ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 4x400 ಮೀಟರ್ ಮಹಿಳಾ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶ ಹಾಗೂ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ ಕನ್ನಡತಿ ಪೂವಮ್ಮ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಜಾಮೀನುರಹಿತ ಸಾಲ ಸೌಲಭ್ಯವು ಕೋಟ್ಯಂತರ ಸೂಕ್ಷ್ಮ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಯೊಳಗೆ ತಂದಿದೆ. ಇದರಲ್ಲಿ ಶೇಕಡ 68% ಸಾಲಗಳು ಮಹಿಳೆಯರಿಗೆ ಹಾಗೂ ಶೇಕಡ 51% ಸಾಲಗಳು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಹಿಂದುಳಿದ ಸಮುದಾಯ ವರ್ಗದವರಿಗೆ ಲಭ್ಯವಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆ ಪ್ರಕಾರ ಮುದ್ರಾ ಯೋಜನೆ 2015 ಮತ್ತು 2018 ನಡುವೆ 1.12 ಕೋಟಿ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಯೋಜನೆ ಬೀದಿ

0: ವ್ಯಾಪಾರಿಗಳಿಗೆ ಬಹುದೊಡ್ಡ ಆಸರೆಯಾಗಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡೆದಿರುವ ಹುಬ್ಬಳ್ಳಿಯ ಅಂಬಿಕಾ ನಾಯಕ್ ಡಿಜಿಟಲ್ ಪಾವತಿ ವ್ಯವಸ್ಥೆ ಮೂಲಕ ವ್ಯಾಪಾರ ನಡೆಸುತ್ತಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಿಎಂ ಸೋನಿಂದ ತಗೊಂಡಿದ್ರಿ ದುಡ್ಡು. ಕೋವಿಡ್ ನಾಗಿದ್ದಾಗ 10,000 ರೂಪಾಯಿ ತಗೊಂಡಿದ್ರಿ, ಅದಾದ್ಮೇಲೆ ಮತ್ತೆ 25,000 ರೂಪಾಯಿ ಕೊಟ್ಟಾರ್ರಿ. ಆಮೇಲೆ ನಮ್ಮ ಒಮ್ಮೆ ಸಾಲ ಇಲ್ಲ ಇದ್ದಾಗ ಅವಾಗ ದುಡ್ಡು ತಗೊಳಕ್ ಆಗ್ಲಾರ್ದಾಗ ಈ ದುಡ್ಡು ಬಹಳ ಹೆಲ್ಪ್ ಆಗೈತ್ರಿ. ಅಂದ್ರೆ ಸಾಮಾನ್ ಹಾಕಕ್ಕೆ ದುಡ್ಡು ಇದ್ದಿದ್ದಿಲ್ಲ, ಅವಾಗ ಈ ದುಡ್ಡು ತಗೊಂಡ್ಮೇಲೆ ನಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ. ನಮ್ಗಷ್ಟೇ ಅಲ್ಲ ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಬಹಳ ಹೆಲ್ಪ್ ಆಗಿದೆ. ಫಸ್ಟ್ 10,000 ತಗೊಂಡಿದ್ವಿ, ಅದೀಗ ಕ್ಲಿಯರ್ ಆಯ್ತು. ಸೆಕೆಂಡ್ ಕಂತಿಂದ ಮತ್ತೆ 25,000 ರೂಪಾಯಿ ಕೊಟ್ಟಿದ್ದಾರೆ, ಅದು ಈಗ ಅರ್ಧ ಕ್ಲಿಯರ್ ಆಗಿ ಬಂದಿದೆ. ಇದಾದ್ಮೇಲೆ ಮತ್ತೆ 1,00,000 ರೂಪಾಯಿ ಬರುತ್ತೆ. ಆಮೇಲೆ ಇದು ಫೋನ್ ಪೇ ನಾವು ಹೆಂಗಿಂಗ್ ಮಾಡ್ಕೊಂಡು ಹೋಗ್ತೀವಿ, ಅವರು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆಲ್ಲ ಬಹಳ ಅನುಕೂಲವಾಗಿದೆ. ನಮ್ಮ ಕಡೆಯಿಂದ ಪಿಎಂ ಸ್ವನಿಧಿ ಲಾಂಚ್ ಮಾಡಿದವರಿಗೆ, ಸರ್ಕಾರಕ್ಕೆ ಮತ್ತೆ ನರೇಂದ್ರ ಮೋದಿಯವರಿಗೆ ಧನ್ಯವಾದಗಳು.
0: ಬೆಳಗಾವಿಯ ಮಹಾತ್ಮ ಗಾಂಧಿ ಭವನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ಆಯೋಜಿತ ಸಾಮಾಜಿಕ ಹೊಣೆಗಾರಿಕೆ ಶಿಬಿರ ಹಾಗೂ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ದಿವ್ಯಾಂಗರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳನ್ನು ಸಂಸದ ಜಗದೀಶ್ ಶೆಟ್ಟರ್ ವಿತರಿಸಿದರು. ಜಿಲ್ಲೆಯ 3,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಶ್ರವಣ ಸಾಧನ, ತ್ರಿಚಕ್ರ ವಾಹನ, ಕೃತಕ ಅಂಗಗಳು, ಬ್ರೈಲ್ ಸ್ಲೇಟ್, ಸ್ಮಾರ್ಟ್ಫೋನ್ ಸೇರಿದಂತೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. 29ನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮಿಟ್ ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ನವೆಂಬರ್ 17-19 ನಡೆಯಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಇಂದು ಅಂತಾರಾಷ್ಟೀಯ ಭಾಷಾಂತರ ದಿನ. ದೇಶಗಳ ನಡುವೆ ಪರಸ್ಪರ ಸಂಪರ್ಕ ಹಾಗೂ ಜಾಗತಿಕ ಶಾಂತಿಗಾಗಿ ಭಾಷಾಂತರದ ಮಹತ್ವ ಹಾಗೂ ಭಾಷಾ ಪಂಡಿತರು ಭಾಷಾಂತಕರ ಕೊಡುಗೆಯನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕಲ್ಲಿ ಯುವರ್ಸ್ ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:06 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ಪ್ರತಿ ಬುಧವಾರ ಪ್ರತಿದಿನ ಇನ್ಫ್ಯಾಕ್ಟ್ 12:00 to 1:00 ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬುಧವಾರ ಈ ಸಮಯದಲ್ಲಿ ನಾನು ಒಬ್ಬ ಅತಿಥಿಯೊಂದಿಗೆ ಇರ್ತೀನಿ. ಇವತ್ತು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರು ಇದ್ದಾರೆ, ಹಿಂದೂಸ್ತಾನಿ ಗಾಯಕಿ. ಮುಂದಿನ 1 ಗಂಟೆ ಕಾಲ ಅವ್ರ ಜೊತೆ ನಾವು ಮಾತಾಡೋಣ. ಸಾಕಷ್ಟು ವಿಷಯಗಳಿದೆ, ಹಾಗೆ ಹಾಡ್ತಾರೆ ಕೂಡ ಅವರು. ಅಂದರೆ ಬೇರೆ ಬೇರೆ ಹಾಡುಗಳನ್ನ ಹಾಡಿಸೋಣ ಅವ್ರನ್ನ. ಅವ್ರು ಹಾಡಿದ ಅವರು ಅವ್ರ ಜೊತೆ ಮಾತನಾಡ್ತಾ ಹಾಡನ್ನು ಕೇಳ್ತಾ ಹಾಡನ್ನು ನಾನು ಕೇಳಿಸ್ತೀನಿ. ಇನ್ನು ಇನ್ಫ್ಯಾಕ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಅವ್ರ ಮಾತುಗಳನ್ನು ಕೇಳ್ತಾ ಅವ್ರಿಗೇನಾದರೂ ಪ್ರಶ್ನೆ ಕೇಳ್ಬೋದಂದ್ರೆ ಯಾಕೆ ಕೇಳಬಾರ್ದು ಕೇಳಿ. 9480901013 ಇಸ್ ದಿ ನಂಬರ್ ಟು ಮೆಸೇಜ್. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಗಿದ್ರೆ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರೇ.
1: ನಮಸ್ಕಾರ ಸರ್.
0: ಓಕೆ, ಯಾವತ್ತಾದರೂ ನಿಮಗೆ ಯಾರಾದರೂ ಫೋನ್ ಮಾಡಿದಾಗ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರು ಇದ್ದಾರಾ, ನಾನು ಮಾತಾಡ್ತಾ ಇದ್ದೀನಿ ಹೇಳಿ, ಮೇಡಮ್ ನಮಗೆ ನನಗೆ ಸ್ವಲ್ಪ ಹಲ್ಲು ನೋವಿದೆ, ನೀವು ಆರ್ಥೋ ಡೆಂಟಿಸ್ಟ ಅಂತ ಕೇಳಿದಾರ. ನನಗೆ ಅರ್ಚನಾ ಕುಲಕರ್ಣಿ ಅಂತ, ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅಂದರೆ ಡೆಂಟಿಸ್ಟ್ ಅಂತ ಅನಿಸುತ್ತೆ. ನಿಮಗೆ ಯಾರಾದರೂ ಹಂಗೆ ಫೋನ್ ಮಾಡಿ ಕೇಳಿದಾರ?
1: ಇಲ್ಲ ಇಲ್ಲ, ಯಾರೂ ಮಾಡಿಲ್ಲ ಸುಧೀಂದ್ರ. ಆ ರೀತಿಯ
0: ಇವ್ರನ್ನ ಮುಂದಿನ 1 ಗಂಟೆ ಕಾಲ ನನಗೆ ತುಂಬ ಕಷ್ಟ ಇದೆ, ಯಾಕಂದ್ರೆ ಇವ್ರಿಗೆ ತಮ್ಮ ಫಸ್ಟ್ ಪಾಯಿಂಟ್ ಅಂದರೆ ಇವ್ರು ತಮಾಷೆ ಮಾಡಿದ್ರೆ ಮೇಡಮ್ ನಾನು ತಮಾಷೆ ಮಾಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳಬೇಕು. ಓಕೆ, ಬೇಸಿಕಲಿ ನೀವು ಧಾರವಾಡ ಕಡೆಯವರು.
1: ಧಾರವಾಡ
0: ನಮ್ಮದು, ಧಾರವಾಡ ಹೆಚ್ಚಿಗೆ ಮಾತು ಬೇಡ ಅಂತ. ಓಕೆ, ಆ ದಿನಗಳು ಧಾರವಾಡ ಅಂದರೆ ಹಿಂದೂಸ್ತಾನಿ ಸಂಗೀತದ ಕೇಂದ್ರ ಬಿಂದು ಕರ್ನಾಟಕಕ್ಕೆ. ಹೇಗೆ ನಿಮಗೆ ಸಂಗೀತ ನಿಮಗೆ ಸ್ಫೂರ್ತಿ ಹೇಳಿ ಒಂದು ವಿಷಯ.
1: ನಾವು ಮೂಲತಃ ಜಮಖಂಡಿಯಿಂದ ಧಾರವಾಡಕ್ಕೆ ಬಂದಿದ್ವಿ. ಜಮಖಂಡಿ ಸಂಸ್ಥಾನ, ಪಟವರ್ಧನ್ ಸಂಸ್ಥಾನ ಇತ್ತು ಅಲ್ಲಿ, ಅಲ್ಲಿ ಬಂದು ಅಲ್ಲಿಂದ ನಾವು ಧಾರವಾಡಕ್ಕೆ ಬಂದ್ವಿ. ಯಾಕಂದ್ರೆ ನಮ್ಮ ತಂದೆ ಕೆಲಸದ ನಿಮಿತ್ತ ನಾವು ಧಾರವಾಡಕ್ಕೆ ಬಂದ್ವಿ. ನಾನು ಜಮಖಂಡಿಯಲ್ಲೇ ನಾನು ಸಂಗೀತ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅಲ್ಲೂ ಕೂಡ ಸಂಗೀತದ ವಾತಾವರಣ ಇತ್ತು ಆವಾಗ, ಯಾಕಂದ್ರೆ ಶಾಲೆಗಳಲ್ಲೇ ಮುಖ್ಯವಾಗಿ ತುಂಬ ಬೆಳೆಸ್ತಿದ್ರು ಎಲ್ಲ ಸ್ಟೂಡೆಂಟ್ಸ್. ಏನಾದರೂ ವಿಶೇಷವಾದ ಕಲೆ ಇದ್ದರೆ ಅಲ್ಲಿ ಜನನು ಆ ರೀತಿ ಇದ್ರು ಬೆಳೆಸ್ತಿದ್ರು
0: ಜಮಖಂಡಿ.
1: ಹೌದು, ಜಮಖಂಡಿಯಲ್ಲಿ ಈಗಲೂ ಇದೆ. ಈಗಲೂ ಸಂಗೀತಗಾರರು ಇದ್ದಾರೆ. ಅದು ಒಂಥರ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಬರೋದ್ರಿಂದ ಆ ಒಂದು ಶೈಲಿ ಒಂದು ಇಫೆಕ್ಟ್ ಅಲ್ಲಿ ಇರ್ತಿತ್ತು. ಈ ರಂಗಗೀತೆಗಳು, ನಾಟ್ಯ ಸಂಗೀತ ಅವೆಲ್ಲ ಅವಾಗಲ್ಲಿ ಹಾಡ್ತಿದ್ರು. ನಾವು
0: ರಂಗಗೀತೆಗಳು ಅಲ್ಲಿ
1: ಅಲ್ಲಿ ಇರ್ತಿದ್ರು, ಅಲ್ಲಿ ನಾಟ್ಯ ಸಂಗೀತ ನಾಟಕದಲ್ಲೆಲ್ಲ ಇತ್ತು. ಯಾಕಂದ್ರೆ ಮಹಾರಾಷ್ಟ್ರದ ಸ್ವಲ್ಪ ಕಲ್ಚರ್ ಅಲ್ಲಿ ಇತ್ತು. ಅಲ್ಲಿ ಮರಾಠಿ ಮಾತಾಡೋರು ಈಗೂ ಇದ್ದಾರಲ್ಲಿ. ಅವಾಗ ನಾನು ಸ್ಕೂಲ್ನಲ್ಲೆಲ್ಲ ಹಾಡೋದು ಕೇಳಿಬಿಟ್ಟು, ಅಲ್ಲಿ ಗುರುಮೂರ್ತಿ ಅಂತ ನನ್ನ ಮೊದಲ ಗುರುಗಳು ಅವರು ಅವರು ಈ ಎಲ್ಲ ಮರಾಠಿ ನಾಟಕಗಳಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು. ಹಾರ್ಮೋನಿಯಂನಲ್ಲಿ ತುಂಬ ಎಕ್ಸ್ಪರ್ಟ್ ಅಂದ್ರೆ ನಿಷ್ಣಾತರು ಅಂತ ಹೇಳ್ಬೋದು. ಅವ್ರ ಹತ್ರ ನಾನು ಕಲಿತೆ.
0: ಹೇಳ್ಬೋದಿಲ್ಲ, ಹೇಳ್ಬಿಡಿ. ಅವರು ತುಂಬಾ ನಿಷ್ಣಾತರು ಅಂತ.
1: ತುಂಬಾ ನಿಷ್ಣಾತರು, ತುಂಬಾ ಎಕ್ಸ್ಪರ್ಟ್. ಆಮೇಲೆ ಅವಾಗಿನ ಕಾಲದ ಈಗೂ ಅಷ್ಟೇ, ಅಂಥವ್ರು ಸಿಗೋಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ನಾನು ಕಲಿತೆ. ಹಾರ್ಮೋನಿಯಂ ಮೇಲೆ ಪ್ರಾರಂಭ ಮಾಡಿದ್ರು ಅವ್ರು ನನಗೆ. ಹಾರ್ಮೋನಿಯಂ ನುಡಿಸೋದನ್ನ ನನಗೆ ಕಲಿಸ್ಕೊಟ್ರು. ಒಂದು 2-3 ವರ್ಷಗಳವರೆಗೆ ನಾನು ಅವ್ರ ಹತ್ರ ಕಲಿತೆ. ಹಾರ್ಮೋನಿಯಂ ಹಾಡ್ತಾನೆ, ಹಾರ್ಮೋನಿಯಂ ನುಡಿಸೋದು.
0: ಯಾವ ಸ್ಟೈಲಿ ಅದು, ಯಾವ ಘರಾನ
1: ಅದು? ಘರಾನ ಅದು ಕಿರಾನ ಘರಾನೇ ಇರ್ತಿತ್ತು. ಆದರೆ ಹಾರ್ಮೋನಿಯಂ ಜೊತೆ ಕಲಿಸೋದು ಬಹಳ ವಿಶೇಷ. ಈಗ ಯಾರು ಆ ರೀತಿ ಕಲಿತದ್ದು ಎಲ್ಲೂ ನೋಡೇ ಇಲ್ಲ. ನಾನು ತಂಬೂರಿ ತಗೊಂಡು ಕಲಿತಾರೆ.
0: ಈಗ ನೀವು ಹೇಳ್ಕೊಡ್ತಾ ಇದ್ದೀರಾ? ನೀವು ಅದೇ ಅದೇ
1: ನಾನು
0: ಹೇಳ್ತೇನೆ.
1: ನಾನು ನುಡಿಸ್ತೇನೆ, ನಾನು ನುಡಿಸ್ತೇನೆ. ಹಂಗಾಗಿ ಹಾರ್ಮೋನಿಯಂ ಮೇಲೆ ನಾನು ಹೇಳ್ತೀನಿ. ಆದ್ರೆ ಮಕ್ಕಳಿಗೆ ಹಾರ್ಮೋನಿಯಂ ಕಲಿಸಿ, ನೀವು ಹಾರ್ಮೋನಿಯಂ ಇಟ್ಕೊಂಡು ಹಾಡಿ ಅಂತ ಹೇಳೋದು ಬಹಳ ಖಚಿತ. ಈಗ ಯಾಕಂದ್ರೆ ಹಾರ್ಮೋನಿಯಮೇ ಕಲಿತಾರೆ ಸಪರೇಟ್ ಆಗಿ. ಈಗ ಹಾಡೋದು ಬೇಕಾ ಇಲ್ಲ ಹಾರ್ಮೋನಿಯಂ ಅಂತ ಎರಡು ಡಿವಿಷನ್. ಅವಾಗ ಹಾಗಲ್ಲ, ಹಾರ್ಮೋನಿಯಂ ತಗೊಂಡು ನೀನು ಹಾಡು, ನುಡಿಸು, ಎರಡು ಆಗ್ಬೇಕು.
0: ಓಕೆ, ಆರಂಭದಲ್ಲೇ ಒಳ್ಳೆ ವಿಷಯಗಳನ್ನ ಹೇಳಿದ್ರೆ ನಂಗೆ, ಹಾರ್ಮೋನಿಯಂ ಜೊತೆ ಹಾಡೋದಕ್ಕೂ ತಂಬೂರಿ ಜೊತೆ ಹಾಡೋದಕ್ಕೂ ವ್ಯತ್ಯಾಸ ಏನ್ ಕಾಣುತ್ತೆ?
1: ವ್ಯತ್ಯಾಸ ಏನಂತಂದ್ರೆ, ತಂಬೂರಿನಲ್ಲಿ ಇದು ಹಾರ್ಮೋನಿಯಂ ಒಂಥರ ನಮ್ಗೆ ಗೈಡ್ ಇದ್ದಂಗೆ, ನಮಗೆ ಎಲ್ಲ ಸ್ವರಗಳನ್ನ ತೋರಿಸ್ಕೊಡ್ತದೆ ಅದಲ್ಲಿ
0: ಕೇಳಿಸುತ್ತೆ.
1: ನುಡಿಯುತ್ತದೆ. ತಂಬೂರಿನಲ್ಲಿ ಸಾಪ ಮಾತ್ರ ಇರ್ತದೆ, ಯಾವುದು ಬೇರೆ ಸ್ವರ ಇರೋದಿಲ್ಲ. ಬೇರೆ ಸ್ವರಗಳನ್ನ ನಾವು ಉತ್ಪತ್ತಿ ಮಾಡ್ಕೋಬೇಕು ಅದರಲ್ಲಿ. ಹಾ, ಕಂಡ್ಕೋಬೇಕು. ಶುದ್ಧ ಅಂದ್ರೆ ಶ್ರುತಿ ಶುದ್ಧ ಆಗ್ಬೇಕಂದ್ರೆ ತಂಬೂರಿನೇ ಇರಬೇಕು. ಹಾರ್ಮೋನಿಯಂ ಮೇಲೆ ಹಾಡ್ಬೇಡಿ ಅಂತ ಹೇಳ್ತಾರೆ ಎಲ್ಲರೂ. ಹಾರ್ಮೋನಿಯಂ ಇಲ್ದೇನೆ ತಂಬೂರಿ ಮೇಲೆ ಹಾಡಿದ್ರೆ ಮಾತ್ರ ಶುದ್ಧ ಶ್ರುತಿ.
0: ಮೊದಲಿಂದಲೂ ಶುದ್ಧ ಆಗ್ಬಿಟ್ರೆ ಒಳ್ಳೇದಲ್ಲ ಅಂತ ನನ್ನ ಉದ್ದೇಶ.
1: ತಂಬೂರಿ ಮೇಲೆ ಆಮೇಲೆ ಹೀಗಾಗಿ ಈ ವಿಷಯನೇ ಡಿಸ್ಕಸ್ ಆಗಿ ನಾನು ಮತ್ತೆ ಇನ್ನೊಬ್ಬ ಗುರುಗಳ ಹತ್ರ ತಂಬೂರಿ ಮೇಲೆ ಪ್ರಾರಂಭ ಮಾಡಿದ್ದು.
0: ಯಾರವರು?
1: ಅವರು ಈ ಬಸವರಾಜ ರಾಜಗುರುಗಳವರ ತುಂಬಾ ಮೊದಲನೇ ಶಿಷ್ಯರು ಅಂತ ಹೇಳ್ತಾರೆ. ಸಂಗನ ಬಸಾಯಿ ಹಿರೇಮಠ ಅಂತ ಅವರು ಧಾರವಾಡದಲ್ಲಿ 40 ವರ್ಷ ಇದ್ದು ಅವ್ರ ಜೊತೆನೆ ಇದ್ದು ರಾಜಗುರುಗಳ ಜೊತೆ ಇದ್ದು ಇಡೀ ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡಿದ್ರು ಅವ್ರ ಜೊತೆ. ಅವ್ರ ಮನೆಯಲ್ಲಿ ಇದ್ದು ಅವ್ರ ಕೆಲಸ ಮಾಡ್ಕೊಂಡು ಅವರು ತಮ್ಮ ಒಂದು ವಯಸ್ಸಾದ್ಮೇಲೆ ಜಮಖಂಡಿನಲ್ಲಿ ಅವ್ರದ್ದು ಅಂದರೆ ನೇಟಿವ್ ಪ್ಲೇಸ್ ಅವ್ರದ್ದು, ಅಲ್ಲಿ ಬಂದು ಸೆಟ್ಲ್ ಆದರು ಅವರು. ಆವಾಗ ನನ್ನ ಅವ್ರ ಹತ್ರ ಸೇರಿಸಿದ್ರು, ಅಂದರೆ ಅವರೇ ಮನೆಗೆ ಬರ್ತಿದ್ರು ನಿಜವಾಗ, ನಾನು ಅವ್ರ ಮನೆಗೆ ಹೋಗ್ತಿರಲಿಲ್ಲ, ಅವರೇ ನಮ್ಮ ಮನೆಗೆ ಬರ್ತಿದ್ರು. ಬಂದು ಯಾವುದೂ ಏನೂ ಸ್ವಾರ್ಥ ಏನೂ ಇಲ್ಲ, ಏನೋ ದುಡ್ಡು ಕೊಟ್ಟರು ಸಾಕು ಆ ರೀತಿ ಕಲೀಲಿಕ್ಕೆ. ನೀನು ನಾವು ಸ್ಕೂಲಿಂದ ಬರೋಕ್ಕಿಂತ ಮೊದಲು ಅವರು ರೆಡಿಯಾಗಿ ಕೂತಿರ್ತಿದ್ರು. ಹಾಗೆ ಬಂದು ಸುಮಾರು ದಿವಸ ನನಗೆ ಕಾಲೇಜ್ ಮುಗಿಯೋವರೆಗೂ ಅವರೇ ನನ್ನ ಕಲಿಸಿದ್ದು ಹಿಂದೂಸ್ತಾನಿ.
0: ಅವರು ಸೇಮ್ ಘರಾನ,
1: ಅವರು ಸೇಮ್ ಘರಾನ ರಾಜಗುರುಗಳ ಒಂದು ಗರಡಿ ಒಳಗೆ ತಯಾರಾದವರು. ಅವರು ಅವರೆಲ್ಲ
0: ಕಿರಾಣ
1: ಮೂಲ ಎಲ್ಲ ಏನೇನಿದೆ ರಾಜಗುರುಗಳ ಖ್ಯಾಲಗಳು, ಅವರ ರೀತಿ ನೀತಿಗಳು, ಅವ್ರ ಲೈಫ್ ಸ್ಟೈಲ್ ಎಲ್ಲಾನು ಅರ್ಗಿಸ್ಕೊಂಡ್ಬಿಟ್ಟಿದ್ರು ಅವರು. ಅದನ್ನ ನನಗೆ ಹೇಳ್ತಾ ಹೋದ್ರು ಅವರು. ಹೋಗಿ ನಮಗೆ ಅದೊಂದು ಒಳ್ಳೆ ಬೇಸ್ ಆಯಿತು ಅಂತ ಅರ್ಥ, ಹಿಂದೂಸ್ತಾನಿ ಇದರಲ್ಲಿ ಸಂಗೀತ ಪದ್ಧತಿಯಲ್ಲಿ. ಅದೇ ನನಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ.
0: ಕರೆಕ್ಟ್. ಈಗ ಏನಾಗುತ್ತೆ ಅಂತಂದ್ರೆ, ಸಂಗೀತ ಅಂತ ಬಂದಾಗ ಮನೇಲಿ ಯಾರಾದರೂ ಸಂಗೀತಗಾರರು ಇದ್ರೆ ಅವ್ರಿಗೆ ಹಾಡ್ತಾ ಕೇಳ್ತಾ ಪ್ರೇರೇಪಣೆಯಿಂದ ಮುಂದೆ ಬರ್ತೀವಿ. ನಿಮ್ಮ ಮನೇಲಿ ಯಾರು ಸಂಗೀತಗಾರರಿಲ್ಲ ಅಂದ್ರೆ, ನಾವು ತುಂಬಾ ಜನ ಕೇಳಿರ್ತೀವಿ, ನಾನು ಹಾಡ್ತೀನಿ ಸರ್ ಬಾತ್ರೂಮ್ ಸಿಂಗರು ಅಂತ, ಅಲ್ಲೇ ಹಾಡ್ಕೊಂಡಿರಿ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಪ್ರೇರೇಪಣೆ ಬರಬೇಕು ಅಂತಂದ್ರೆ, ಅಂದ್ರೆ ಒಂದು ಸಂಗೀತ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟು ನಾನು ಶಾಸ್ತ್ರೀಯ ಸಂಗೀತವನ್ನು ಶಾಸ್ತ್ರೀಯವಾಗಿ ಹಾಡಬೇಕು ಅಂತ ಬಂದಾಗ ನಿಮಗೆ ಪ್ರೇರೇಪಣೆ ಮನೇನ ಅಥವಾ ನಿಮಗೆ ನೀವೇ ಪ್ರೇರೇಪಣೆ ಆದ್ರ?
1: ಮನೆಯಲ್ಲಿ ಪ್ರೇರೇಪಣೆ. ನಾನು ಹಾಡಿದ ತಕ್ಷಣ ತುಂಬಾ ಎಕ್ಸೈಟ್ ಆಗ್ತಿದ್ದುದು ನಮ್ಮ ತಂದೆ. ಓ ಹಾಡ್ತಾ ಇದ್ದಾಳ, ನೀವು ಓದ್ದೇ ಇದ್ರೂ ಚಿಂತೆ ಇಲ್ಲ, ಹಾಡ್ಬೇಕು ಅನ್ನೋ ಒಂದು ರೀತಿ ಇತ್ತು ಅವ್ರಿಗೆ. ಅದಕ್ಕೆ ಎಕ್ಸಾಮ್ ನಮ್ಗೆ ಹೇಗಿರ್ತಿತ್ತು ಅಂದ್ರೆ, ಸಂಗೀತ ಎಕ್ಸಾಮು ಪ್ಲಸ್ ನಮ್ಗೆ ಸ್ಕೂಲ್ ಎಕ್ಸಾಮ್ ಇದ್ದಾಗ, ಸ್ಕೂಲ್ ಎಕ್ಸಾಮ್ ಬಿಟ್ಟರೆ ಚಿಂತೆ ಇಲ್ಲ, ಸಂಗೀತ ಎಕ್ಸಾಮ್ ಮಾತ್ರ ಬಿಡೋಂಗಿಲ್ಲ ಅಂತ ಹೇಳ್ತಿದ್ರು. ನಾವು ಅವ್ರ ಜೊತೆ ಜಗಳ, ನಮ್ ಸ್ಕೂಲ್ ಎಕ್ಸಾಮ್ ಇದೆ, ಬಿಡೋಕ್ಕಾಗಲ್ಲ, ಫೈನಲ್ ಎಕ್ಸಾಮ್ ಇದೆ, ನಾನು ಈ ಎಕ್ಸಾಮ್ ಮುಂದಿನ ವರ್ಷ ತಗೊಂಡ್ರೆ ಬರ್ತದೆ ಅಂತ. ಇಲ್ಲ, ಟೈಮ್ ಹೇಗಾರು ಮಾಡ್ಕೊಂಡು ಅದನ್ನ ಹೋಗಿ ಮುಗಿಸಿ ಬಂದೇ, ಎಕ್ಸಾಮ್ 10 ನಿಮಿಷ ಲೇಟ್ ಹೋದ್ರೂ ಚಿಂತೆ ಇಲ್ಲ ಅಂತ ಅವರೇ ಕರ್ಕೊಂಡೋಗಿ ಬಿಟ್ಟು ಮಾಡ್ತಿದ್ರು. ಎಲ್ಲ ಹುಡುಕ್ತಿದ್ರು ಅವ್ರಲ್ಲಿ ಯಾರ್ಯಾರು ಇದ್ದಾರೆ ಒಳ್ಳೆ ಒಳ್ಳೆಯವರು, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಮುಖ್ಯವಾಗಿ ನಮಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಾಡೋದು ಪದ್ಧತಿ ಆಗ್ಬಿಡ್ತು ನಮ್ಗೆ ಪ್ರತಿ.
0: ಓಕೆ, ಅಲ್ಲಿ ಬರೋಣ, ಅಲ್ಲಿ ಬರೋಣ, ಅಲ್ಲಿ ಅಲ್ಲಿಗೆ ಹೇಗ್ ಬಂದ್ರೆ, ಅಲ್ಲಿಂದ ಹೇಗ್ ಶುರು ಆದ್ರೆ, ಯಾವ ಹಾಡುಗಳನ್ನ ಆದ್ರೆ ಅಂತ ಆ ವಿಚಾರವಾಗಿ ಮಾತಾಡೋಣ. ನಾವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರಿಗೆ ಒಂದ್ಸಲ ಹೇಳ್ಬಿಡ್ತೀನಿ. ಸ್ನೇಹಿತರೆ, ನಮ್ಮ ಜೊತೆಲಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರು ಇದಾರೆ, ಇವರು ಹಿಂದೂಸ್ತಾನಿ ಗಾಯಕಿಯರು. ಮತ್ತೆ ನೀವು ನೋಡಿ ಡಾಕ್ಟರ್ ಇದಾರೆ ಅಂತ ಅವರು ಡೆಂಟಿಸ್ಟ್ ಅಂತ ಅನ್ಕೋಬೇಡಿ, ನನಗೆ ಅರ್ಚನಾ ಕುಲಕರ್ಣಿ ಡಾಕ್ಟರ್ ಅಂತ ಒಂದು ಬೋರ್ಡ್ ನೋಡಿದ್ದೆ, ಆರ್ಥೋ ಡೆಂಟಿಸ್ಟ್ ಅಂತ ಅವರಲ್ಲ ಇವರು. ಸೊ 9480901013 ಇದು ನಂಬರ್ ಟು ಮೆಸೇಜ್, ಅವ್ರ ಬಗ್ಗೆ ಕೇಳ್ಬೋದು, ಪ್ರಶ್ನೆ ಕೇಳ್ಬೋದು.

0: ಆ ರಾಗನೇ ಹಾಗೆ ಅಂತ ಕಾಣುತ್ತೆ. ಭೀಮಪಲ್ಲೆಸ್ ರಾಗ ಅಲ್ವಾ, ಭೀಮಪಲ್ಲೆಸ್ ರಾಗ ಅಣ್ಣವರ ಧ್ವನಿ, ಜೊತೆಗೆ ಎಂ ರಂಗರಾವ್. ಎಂ ರಂಗರಾವ್ ಅವರು ಭೀಮಪಲ್ಲೆಸ್ ರಾಗದಲ್ಲಿ ತುಂಬಾ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ಇವರಷ್ಟೇ ಅಲ್ಲ, ವಿಜಯ ಭಾಸ್ಕರ್ ಅವರಿಗೂ
1: ತುಂಬಾ
0: ಹಾಡುಗಳು ತುಂಬಾ ಇಷ್ಟವಾದಂತ ರಾಗ ಅಂತ ಹೇಳ್ತಾರೆ ಅದು. ಇನ್ಫ್ಯಾಕ್ಟ್ ನನಗೂ ಆ ರಾಗ ತುಂಬಾ ಇಷ್ಟ, ಹಾಗಾಗಿ ಬಂತು ಹಾಕ್ದೆ ಅಂತ. ನೀವು ಹೇಳ್ತಾ ಇದ್ರಿ ತಂದೆಯವರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಕ್ಸಾಮ್ ಎಕ್ಸಾಮ್ ಇದ್ರೂ ಪರವಾಗಿಲ್ಲ, ಹೋಗ್ಬಿಟ್ಟು ಸಂಗೀತ ಮಾಡು ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ರಿ ಅಲ್ವಾ. ಸೊ ಅದಾದ್ಮೇಲೆ ಈಗ ನಿಮ್ಮನ್ ನೋಡಿದ್ಮೇಲೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಎಕ್ಸಾಮ್ ಬಂತು ಅಂತ ನೀನು ಸಂಗೀತ ಬಿಡು ಡಾನ್ಸ್ ಬಿಡು ಅಂತ ಹೇಳೋ ಮಕ್ಕಳು ತಂದೆ ತಾಯಿ ಜಾಸ್ತಿ ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ ನೀವು?
1: ಇಲ್ಲ ಬಿಡೋ ಅವಶ್ಯಕತೆನೇ ಇಲ್ಲ. ನಾವು ಊಟ ತಿಂಡಿ ಮಾಡೋ ರೀತಿ ನಮಗೆ ಸಂಗೀತ ನಮ್ಮ ರಕ್ತದಲ್ಲಿ ಬೆರೆತು ಹೋಗ್ಬೇಕು ಅನ್ನೋದು ನನ್ನ ಇಚ್ಛೆ. ಏನು ನೀವು ಊಟ ಬಿಡ್ತೀರಾ ಎಕ್ಸಾಮ್ ಇದೆ ಅಂತ, ಮಲ್ಕೊಳ್ಳೋದು ಬಿಡ್ತೀರಾ, ಸ್ನಾನ ಮಾಡೋದು, ಏನೂ ಬಿಡೋದಿಲ್ಲ. ಕೇವಲ ಸಂಗೀತವನ್ನು ಯಾಕೆ ಬಿಡ್ತೀರಾ? ದಿನಾ ನೀವು 2 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಇದ್ದ ದಿವಸ 1/2 ಗಂಟೆ ಮಾಡಿ, 15 ನಿಮಿಷ ಮಾಡಿ. ಏನೋ ನನಗೆ ತುಂಬಾನೇ IAS ಎಕ್ಸಾಮ್ ಬರಿತಾ ಇದ್ದೇನೆ ಅಂದ್ರೆ ಓಕೆ, ಬರೆದ್ರು ಕೂಡ 15 ನಿಮಿಷ ಮಾಡಲೇಬೇಕು ನಿನಗೆ ಅಟ್ ಲೀಸ್ಟ್. ಅಷ್ಟಾದ್ರೂ ಮಾಡಿ 1/2 ಗಂಟೆ ನೀವು ಏನೇ ಎಂಥ ಎಕ್ಸಾಮ್ ಬರೀರಿ, ಏನೇ ಆಗಲಿ, ಯಾವುದೇ ಪರಿಸ್ಥಿತಿನಲ್ಲಿ ಅದನ್ನು ಮಾಡಿಸೇನೆ ಮಕ್ಕಳಿಗೆ ಎಕ್ಸಾಮ್ ಕಳಿಸಿ, ಇನ್ನೂ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಅವ್ರಿಗೆ.
0: ಮ್ಯೂಸಿಕ್ ಅನ್ನೋದು ಸ್ಟ್ರೆಸ್ ಬಸ್ಟ್.
1: ಹಾ ಇದೆ ಇದೆ ಇದೆ ಅದು ಎಲ್ಲರೂ. ಅದಕ್ಕೆ ಈಗ ಇತ್ತೀಚೆಗೆ ಲಲಿತ ಕಲೆಗಳತ್ತ ತುಂಬ ಆಕರ್ಷಣೆ ಯಾಕೆ ಆಗ್ತಿದೆ ಅಂದರೆ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲರೂ ಎಲ್ಲ ಕೆಲಸದಲ್ಲಿ. ಅದಕ್ಕೆ ಎಲ್ಲರೂ ಕೇಳ್ತಿರ್ತಾರೆ ಅದನ್ನು ಆ ಇನ್ಸ್ಟ್ರೂಮೆಂಟ್ ಕಲಿಬೇಕಾಗಿದೆ ಹಾಡು, ಅವ್ರಿಗೆ ಧ್ವನಿ ಇರೋದಿಲ್ಲ ಆದರೆ ಹಾಡ್ಲಿಕ್ಕೆ ಕಲಿಬೇಕು ಅಂತ ಬರ್ತಾರೆ. ಕೊನೆಗೆ ಏನು ಮಾಡ್ತಾರೆ, ಈ ಹರೇ ರಾಮ ಆದರೂ ಕಲಿಸ್ಕೊಡಿ, ಅದನ್ನ ಅವ್ರನ್ನ ಚಾಂಟಿಂಗ್ ಮಾಡ್ತೀನಿ ಅಂತ. ಅಂದರೆ ಅಷ್ಟು ಒತ್ತಡ ಜಾಸ್ತಿ ಆಗಿದೆ ಎಲ್ರಿಗೂ. ಅದಕ್ಕೆ ಅದು ಸಂಗೀತದಿಂದ ಅದೆಲ್ಲ ನಿವಾರಣೆ ಆಗ್ತದೆ ಅನ್ನೋದು ಬರ್ತಾ ಬರ್ತಾ ಗೊತ್ತಾಗ್ತದೆ ಅಷ್ಟೇ.
0: ತುಂಬಾ ವರ್ಷಗಳಿಂದ ಇದೆ, ಬಟ್ ಈಗ ಎಲ್ರ ಮನಸ್ಸಲ್ಲಿ ಬರ್ತಾ ಇದೆ ಅಂತ.
1: ತುಂಬಾ ಇದೆ ಇತ್ತೀಚೆಗೆ ಸಂಗೀತ ಕಲಿಬೇಕು ಅನ್ನುವಂಥದ್ದು ತುಂಬಾ ಆಗ್ಬಿಟ್ಟಿದೆ ಈಗ ಎಲ್ರಿಗೂ.
0: ಹಾ, ನಾನು ನಮ್ಮ ಸ್ನೇಹಿತರಿಗೆ ಹೇಳಬೇಕು, ಅರ್ಚನಾ ಕುಲಕರ್ಣಿ ಅವರು ಬರೀ ಹಾಡಲ್ಲ, ಅವರು 1+1=2 ಅನ್ನೋದು ಕೂಡ ಗೊತ್ತು. ಅವರು ಮ್ಯಾಥಮೆಟಿಷಿಯನ್, ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಟೀಚ್ ಮಾಡ್ತಾ ಇದ್ರಿ. ಎಲ್ಲಿ ಓದಿದ್ದು?
1: ನಾನು ಧಾರವಾಡ ಯೂನಿವರ್ಸಿಟಿನಲ್ಲಿ MSc ಮಾಡ್ಕೊಂಡೆ,
0: MSc
1: ಮ್ಯಾಥಮೆಟಿಕ್ಸ್ ಮಾಡ್ಕೊಂಡೆ. ಆಮೇಲೆ ಅಲ್ಲಿ ಕೇಳಿ ನಿಜಲಿಂಗಪ್ಪ ಕಾಲೇಜ್ನಲ್ಲಿ ನಾನು ಒಂದು 10 ವರ್ಷ ಕೆಲಸ ಮಾಡಿದೆ. ಇಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ರಾಜಾಜಿನಗರ.
0: ಅಲ್ಲಿ ಅಂದ್ರೆ
1: ಅಲ್ಲಿ ಮಾಡ್ಕೊಂಡು MSc ಮಾಡ್ಕೊಂಡಿದ್ದಲ್ಲಿ ಕೆಲಸ ಇಲ್ಲಿ. ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಬಂದೆ, ಹೀಗಾಗಿ ಇಲ್ಲಿ ಕೆಲ್ಸಕ್ಕೆ ಸೇರಿದೆ. ಅವಾಗ ಸ್ಟ್ರೆಂತ್ ಎಷ್ಟಿತ್ತು ಅಂದ್ರೆ ಅದು ಪಾಠ ಮುಗಿಸ್ಕೊಂಡು ಬಂದು ನಾನು ಸಾಯಂಕಾಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಪ್ರೋಗ್ರಾಮ್ಗೆ ಹೋಗುವಷ್ಟು ನಮ್ಗೆ ಅವಾಗ ಇದು ಇತ್ತು, ಏನು ಉತ್ಸಾಹ. ಆಕ್ಚುಲಿ ಇಲ್ಲಿ ಯಾಕೆ

0: ಸೇರ್ಕೊಂಡಿದ್ದು ಅಂದ್ರೆ ಇಲ್ಲಿ ಬಂದ್ರೆ ನಮ್ಮ ಖರ್ಚು ವೆಚ್ಚಗಳಿಗೆ ಒಂದು ಕೆಲಸ ಬೇಕು ಅಂತ ಹೇಳಿದ್ರು. ಹಿಂಗಾಗಿ ನಾನು ಕಾಲೇಜ್ ಸೇರ್ಕೊಂಡೆ ಆಕ್ಚುಲಿ. ಆಮೇಲೆ ಅಲ್ಲಿ ಕಾಲೇಜ್ನಲ್ಲಿ ಕೂಡ ಬಹಳ ನನಗೆ ಎನ್ಕರೇಜ್ಮೆಂಟ್ ಬಹಳ ಸಿಕ್ತು ಕಾಲೇಜ್ನಲ್ಲಿ. ಎಲ್ಲ ಮಕ್ಕಳು ಎಲ್ಲರೂ ಬಂದು ಕಾಂಪಿಟೇಷನ್ ಮಾಡೋದು ಅದು ಮಾಡೋದು ಅದ ರೀತಿ ಇತ್ತು. ಹಿಂಗಾಗಿ ನನಗೆ ಅಲ್ಲಿ ಫ್ಲೆಕ್ಸಿಬಲ್ ಇತ್ತು.
1: ಚೇಂಜ್ ಮಾಡಿದ್ರಾ ನೀವು ಮ್ಯಾಥಮೆಟಿಕ್ಸ್ ಗಿಂತ ಸಂಗೀತ ಟೀಚರ್ ಆಗಿ ಅಂತ ಹೇಳಿಲ್ವಾ?
0: ನಿಮ್ ಸಂಗೀತ ಇರ್ಬೇಕಾದ್ರೆ ನೀವು ಎಷ್ಟು ಚೆನ್ನಾಗಿದೆ ಮೇಡಮ್ ನೀವು ಅದನ್ನ ಬಿಟ್ಟು ನೀವು ಯಾಕೆ ಅಂತ ಕೆಲವರು ಅಂತಿದ್ರು. ಆದ್ರೂ ಕೂಡ ಅದು ಕೂಡ ನನಗೆ ಇಷ್ಟ ಆಯ್ತು ಟೀಚಿಂಗ್ ಮಾಡೋದು ಮಕ್ಕಳ ಜೊತೆ.
1: ನಿಮ್ ಜಾಗದಲ್ಲಿ ನಾನು ಇದ್ರೆ ನಾನು ಹೇಳ್ತಾ ಇದ್ದೆ, ನಾನು ಮ್ಯೂಸಿಕ್ ಅಲ್ಲೇ ಹಾಡು ಹೇಳ್ಕೊಡ್ತೀನಿ, ನಾಲ್ಕೊಂದು ನಾಲ್ಕು ನಾಲ್ಕು.
0: ಅದು ನಿಜ, ಹಂಗ ಮಾಡ್ಬೋದು. ಕಲಿತಿದ್ರು ಮಕ್ಕಳು ಅದೊಂದು ದೃಷ್ಟಿಯಿಂದ. ಅವಾಗೆಲ್ಲ ಈ ಯೂತ್ ಫೆಸ್ಟಿವಲ್ ಅದಕ್ಕೆಲ್ಲ ಮಕ್ಕಳನ್ನ ನಾನು ಟ್ರೈನ್ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಅದು ಸ್ವಲ್ಪ ಈಗ ಕಾಲೇಜ್ನಲ್ಲಿ ಕಡಿಮೆ ಆಯ್ತದು.
1: ಆಮೇಲೆ
0: ನಾವು ಆ ಜಾಗ ಶಿಫ್ಟ್ ಮಾಡಿ ಬೇರೆ ಕಡೆ ಹೋಗಿದ್ಕೆ ಮತ್ತೆ ಅದು ಕಾಲೇಜ್ ಕೆಲಸ ಇದು
1: ಮಾಡಬೇಕು. ಹಿಂದೂಸ್ತಾನಿ ಸಿಂಗರ್ ಹಿಂದೂಸ್ತಾನಿ ಬೇಸ್ ಇಟ್ಕೊಂಡು ಮಾಡ್ತಾರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವುದೇ ಶೈಲಿಯ ಹಾಡಾಗಿರ್ಬೋದು, ಜನಪದ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡಾಗಿರ್ಬೋದು, ಇದೆಲ್ಲದಕ್ಕೂ ಹಾಡಬೇಕು ಅಂದಾಗ ಶಾಸ್ತ್ರೀಯ ಸಂಗೀತ ಬೇಸ್ ಇದ್ರೆ ಒಳ್ಳೆಯದು ಅಂತಾರೆ. ಡು ಯು ಅಗ್ರಿ?
0: ಹೌದು, ಖಂಡಿತ.
1: ಹೇಗೆ
0: ಹೇಗೆ ಅಂತಂದರೆ, ಈಗ ನೀವು ಶ್ರುತಿ ಫಸ್ಟ್ ಶ್ರುತಿ ಅರ್ಥ ಆಗ್ಬೇಕು ಅಂತಂದ್ರೆ ನಿಮಗೆ ಶಾಸ್ತ್ರೀಯ ಸಂಗೀತ ಸಾಪಸಾಗಿ ಗೊತ್ತಿರಬೇಕು. ಈ ಶ್ರುತಿನಲ್ಲಿ ಹಾಡ್ತಾ ಇದ್ದೀನಿ, ಶ್ರುತಿ ಹೆಚ್ಚು ಮಾಡಬೇಕು, ಶ್ರುತಿ ಕಡಿಮೆ, ಅದೆಲ್ಲ ಗೊತ್ತಾಗ ಸ್ವಲ್ಪ ಶಾಸ್ತ್ರೀಯ ಸಂಗೀತ ಬೇಕು. ಆಮೇಲೆ ನೀವು ಇನ್ನೊಬ್ರು ಕೊಟ್ಟಿರೋ ಹಾಡನ್ನ ಎಕ್ಸಾಕ್ಟ್ ಆಗಿ ಹಾಡ್ಬೇಕು ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಮೀಡಿಯಾ ಸ್ವರಗಳ ಆಧಾರದಿಂದಲೇ ನಾವು ಆ ಹಾಡನ್ನ ಕಂಡ್ಕೋಬಹುದು, ಇಲ್ಲ ಕೇಳ್ಕೊಂಡು ಕಲಿಬಹುದು ಇಲ್ಲ ಅನ್ನೋದಿಲ್ಲ. ಆದ್ರೆ ನಾವು ಶಾಸ್ತ್ರೀಯ ಸಂಗೀತವಾಗಿ ಟ್ರೈನಿಂಗ್ ತಗೊಂಡಿದ್ವಿ ಅಂದ್ರೆ ನಮ್ಮ ಧ್ವನಿ ತಯಾರಾಗಿರುತ್ತೆ. ಈಗ ಒಂದು ಏನಂತಾರೆ, ಈಗ ಅಡಿಗೆ ಮಾಡೋಕೆ ತಯಾರಿದೆ, ಎಲ್ಲ ತಯಾರಿದ್ರೆ ಅಡಿಗೆ ಬೇಗ ಮಾಡಿ ಮುಗಿಸ್ಬಿಡ್ಬೋದು. ಮಾರ್ಕೆಟ್ ನಿಂತು ಇನ್ನು ಸಾಮಾನು ತಗೊಂಡ್ ಬಂದು ಇನ್ನು ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಗತ್ತೆ ಅದು? ಹಂಗೆ ಇದು ತಯಾರಿ, ಎಲ್ಲ ಧ್ವನಿನಲ್ಲಿ ಈ ಸ್ವರನ್ನು ಟಚ್ ಮಾಡ್ಲಿಕ್ಕೆ ಗೊತ್ತು, ಆ ಸ್ವರನ್ನು ನಿಲ್ಲಿಕ್ಕೆ ಗೊತ್ತು, ಆ ಸ್ವರದ ಮೇಲೆ ಆ ಸ್ವರದ ಮೇಲೆ ಆಲಾಪ ಮಾಡಿ, ಈಗೆಲ್ಲ ನಮಗೆ ತಯಾರಿ ಇತ್ತಂದ್ರೆ ಎಂಥ ಸಾಂಗ್ ಬೇಕಾದ್ರೂ ಹಾಡ್ಬೋದಲ್ಲ. ಅದ್ರೊಳಗೆ ಒಂದು ನಾವು ಆ್ಯಡ್ ಮಾಡ್ಬೇಕದು ಭಾವ, ಭಾವ ಒಂದು ನಾವು ಹಾಡ ಶಾಸ್ತ್ರೀಯ ಸಂಗೀತ ಹಾಡ್ತಾ ಹಾಡ್ತಾನೆ ಭಾವ ಬೇಕಾಗ್ತದೆ.
1: ಭಾವ ಅಂದ ತಕ್ಷಣ ಭಾವಗೀತೆ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ರಿ. ಲಕ್ಷ್ಮೀನಾರಾಯಣ ಭಟ್ ಅವರಲ್ವಾ?
0: ಹೌದು,
1: ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಂತ ಒಂದು ಗೀತೆ ಅದು, ಅದು ವಿಚಾರವಾಗಿ ಹೇಳ್ತಾ ಇದ್ರಿ ಏನದು?
0: ಹೌದು, ಅದು ಏನಂದ್ರೆ ಒಂದು ನಾನು ಲಕ್ಷ್ಮೀನಾರಾಯಣ ಭಟ್ ಆಕಾಶವಾಣಿಯಲ್ಲಿ ಹಾಡಿದ್ದೀನಿ ಅದನ್ನ, ನಾನು ಇಲ್ಲಿ ರೆಕಾರ್ಡಿಂಗ್ ಬಂದಾಗ ಹಾಡಿರ್ತಿದ್ದೆ. ಅದು ಯಾಕೆ ನನಗೆ ಇಷ್ಟ ಆಗಿದ್ದು ಅಂದ್ರೆ ಅದರಲ್ಲಿ ಅವರು ಅತಿಥಿ ಸತ್ಕಾರಕ್ಕಿಂತ ದೊಡ್ಡದು ಯಾವುದಿಲ್ಲ ಅಂತ ಆ ಹಾಡಿನಲ್ಲಿ ತೋರಿಸಿದ್ದಾರೆ. ಯಾರೋ ಒಬ್ರು ಅನ್ನೋನ್ ಪರ್ಸನ್ ಬಂದ್ಬಿಟ್ಟು, ಸುಮಾರು ಜನ ಬಂದ್ಬಿಟ್ಟು ಅಲ್ಲಿ ಜಗುಲಿ ಮೇಲೆ ಕೂತಿರ್ತಾರೆ, ಅವ್ರಿಗೆ ನಾನು ಅಳಿದುಳಿದ ಒಂದು ರಾತ್ರಿ ಅಳಿದುಳಿದ ಅನ್ನ ಹಾಕಿ ಯಾವುದೋ ಹೊದ್ಕೊಳಿಕ್ ಯಾವುದೋ ಒಂದು ಬಟ್ಟೆ ಕೊಟ್ಟೆ ಅವ್ರಿಗೆ ಚಳಿಯಲ್ಲಿ ಬಂದ್ ಮಲ್ ಅಲ್ಲೇ ಜಗುಲಿ ಮೇಲೆ ಮಲ್ಕೊಂಡ್ರು. ಮುಂಜಾನೆ ಎದ್ದು ನಂಗೆ ಕೇಳ್ದೆ ಹೊರಟು ಹೋದ್ರು ಅವರು. ನನಗೆ ಸಿಟ್ಟು ಬಂತು, ಬೆಳಿಗ್ಗೆ ಎದ್ದು ಇಷ್ಟು ರಾತ್ರಿ ಎಲ್ಲ ಕೊಟ್ಟಿದ್ದೆ ನನಗೆ ಹೇಳಿ ಹೋಗ್ಬಾರ್ದ ಒಂದು ಅಂತ ನನಗೆ ಅನಿಸ್ತು ನನಗೆ. ಆದರೆ ನಾನು ಒಳಗೆ ಬಂದು ನೋಡಿದೆ, ದೇವ್ರ ಮೇಲೆ ದೀಪ ಉರಿತಿತ್ತು, ಹೂ ಇತ್ತು ದೇವ್ರ ಮೇಲೆ, ಧೂಪದ ವಾಸನೆ ಬರ್ತಾ ಇತ್ತು. ಅವಾಗ ನಾನು ತಿಳ್ಕೊಂಡೆ ದೇವರಿಗೆ ಅವರಿಗೆ ಮಾಡಿದ್ದಕ್ಕೆ ದೇವ್ರ ಪೂಜೆ ಸಂದಿದೆ ಅಂತ ಅನ್ಕೊಂಡೆ ಅಂತ. ಈ ಒಂದೇನು ಕಾನ್ಸೆಪ್ಟ್ ಇದೆಲ್ಲ, ಇದು ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಹಾಡ್ತಾ ಇದ್ದೆ.
1: ಸ್ವಲ್ಪ ಹಾಡ್ತೀನಿ ನೋಡಿ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರಿದ್ದಾರೆ, ಹಿಂದೂಸ್ತಾನಿ ಗಾಯಕಿ. ನೀವು ಭಾವಗೀತೆಯನ್ನ ಹಾಡಬೇಕಾದ್ರೆ ಎಲ್ಲೋ ಒಂದು ಪಲಕಲ್ಲಿ ಎಲ್ಲೋ ಒಂದು ಒಂದು ಸಾಲಲ್ಲಿ ಹಾಗೆ ಜಾನಕಿ ಅವರು ನುಸುಳಿ ಹೋದರು ಅನ್ನೋದು ನನಗೆ ತುಂಬಾ ಖುಷಿ ಆಯಿತು. ಅದನ್ನ ಯಾರಾದರೂ ಹೇಳಿದಾರ ನೀವು? ಸ್ವಲ್ಪ ಜಾನಕಿ ತರ
1: ಕೆಲವು ಜನ ಅಂತಾರೆ ಅವ್ರ ಸಾಂಗ್ಗಳನ್ನೆಲ್ಲ ಹಾಡಿದಾಗ ಅದೇ ತರ ಬರ್ತಾ ಇದೆ ಧ್ವನಿ ಅಂತ ಅಂತಾರೆ. ಆದ್ರೆ ನಾನು
0: ಒಂದು ಸಾಲು ನನಗೋಸ್ಕರ, ನಮ್ಮ ಸ್ನೇಹಿತರಿಗೋಸ್ಕರ, ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೀರ್ತನೆ ಇದೆಲ್ಲ, ಒಂದೆರಡು ಸಾಲು ಹಾಡ್ಬಿಡಿ ಹಾಗೆ.

0: ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಅದು ನವೋದಯ ನಾಗರಾಜು, ನಾನು ಈ ಹಾಡನ್ನು ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲ ಈ ಬೇರೆ ಹಾಡನ್ನು ಹಾಡ್ಸೋಣ ಅನ್ಕೊಂಡಿದ್ದೆ, ಅವರು ಸಡನ್ ಆಗಿ ಮೆಸೇಜ್ ಕಳಿಸಿದ್ರು, ಥ್ಯಾಂಕ್ ಯು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಅವರು ನಿಮ್ಮ ಬಗ್ಗೆ ಎಷ್ಟೊಂದು ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಆಕಾಶವಾಣಿ ಎಫ್ ಎಂ ರೈನ್ಬೋ ಜೊತೆಗೆ ನೀವು ಆಕಾಶವಾಣಿ ಎ ಗ್ರೇಡ್ ಆರ್ಟಿಸ್ಟ್ ಅಂತ ಕೂಡ ಅವ್ರಿಗೆ ಗೊತ್ತಾಗಿದೆ. ಎಷ್ಟು ಖುಷಿ ಇದೆ ನಿಮಗೆ ಆ ವಿಚಾರವಾಗಿ? ಈಗ 90 ವರ್ಷ ಆಕಾಶವಾಣಿಗೆ.
1: ನಾನು 20 ವರ್ಷ ಆಯ್ತು ಎ ಗ್ರೇಡ್ ಮಾಡ್ಕೊಂಡು,
0: 20 ಇಯರ್ಸ್
1: ಆಗೋಯ್ತು. ಮೊದಲು ಧಾರವಾಡ ಆಕಾಶವಾಣಿಯಲ್ಲಿ ಹಾಡ್ತಿದ್ವಿ, ಅಲ್ಲಿ ಒಂದು ಬೇರೆ ರೀತಿ ಸಪೋರ್ಟ್ ಇತ್ತು, ಪ್ಲಸ್ ವಾತಾವರಣ ಬೇರೆ ಇತ್ತು, ಒಳ್ಳೆ ಚೆನ್ನಾಗಿತ್ತು ಅಲ್ಲಿ ವಾತಾವರಣ. ಯಾಕೆ ಎಲ್ಲ ನಮ್ಮ ಪರಿಚಯದವರೇ ಇರ್ತಿದ್ರು, ನನಗೆ ನಾ ಚಿಕ್ಕವಳು ಇದ್ದಾಗಿಂದ ನೋಡಿರೋರು ತುಂಬಾ ನನಗೆ ಎನ್ಕರೇಜ್ ಮಾಡಿ ಹಾಡಿ
0: ಚೆನ್ನಾಗಿತ್ತು. ಅಲ್ಲಿ ಪರಿಚಯ ಇಲ್ಲದ ಪರಿಚಯ ಇಲ್ಲದ
1: ಇನ್ನಷ್ಟು ಚೆನ್ನಾಗಿ ಹಾಡಿ ಹಾಡಿ. ಆಮೇಲೆ ನಾನು ಬೆಂಗಳೂರಿಗೆ ಬಂದ್ಮೇಲೆ ಅವಾಗ ಒಂದು 3 ಮಂತ್ಸ್ಗೆ ಒಂದ್ಸರಿ ಒಂದು ಪ್ರೋಗ್ರಾಮ್ ಬರೋದು ಅವಾಗ, ಆಮೇಲೆ ಸ್ಪೆಷಲ್ ಪ್ರೋಗ್ರಾಮ್ಗಳಂತ ಇರೋದು. ನಾನು ಧಾರವಾಡಕ್ಕೆ ಅಲ್ಲಾಡು ಜಾಸ್ತಿ ಆದ್ಮೇಲೆ ಬೇಡ ಅಂತ ನಾನು ಬೆಂಗಳೂರಿಗೆ ಇದು ಮಾಡ್ಕೊಂಡಿದ್ದು.
0: ಸೂಪರ್. ಇನ್ನೊಂದು ನಮ್ಮ ಸ್ನೇಹಿತರು ಕಿಶನ್ ಅರ್ವಶನ್ ಶೋಭಾರಾಣಿ ಹನುಮಂತೇಗೌಡ, ಅವರು ಮಳವಳ್ಳಿ ತಾಲೂಕಿನಿಂದ ನಿಮ್ಮ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಮೈಸೂರು ದಸರಾ ಕನ್ನಡ ಸಾಹಿತ್ಯ ಸಮ್ಮೇಳನ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಹಾಡಿದ್ರಿ, ಲಕ್ಕುಂಡಿ ಉತ್ಸವದಲ್ಲಿ ಹಾಡಿದ್ರಿ, ಅನುಭವ ಹೇಳಿ ಅಂತ.
1: ಇಲ್ಲ ಚೆನ್ನಾಗಿರ್ತಾವೆ ಅಲ್ಲಿ, ಒಳ್ಳೆ
0: ಅನುಭವ.
1: ಮೈಸೂರು ದಸರಾನಲ್ಲಿ ಹಾಡಿದ್ದು, ನಾ ಅಲ್ಲಿ ಕಲಾಮಂದಿರದಲ್ಲಿ ಹಾಡಿದ್ವಿ. ಅಲ್ಲಿ ತುಂಬಾ ಅಂದ್ರೆ ತುಂಬಾ ನಮ್ಮ ಎದುರುಗಡೆನೆ ಕೂತಿರ್ತಾರೆ, ಅಲ್ಲಿ ಗೊತ್ತಾಗ್ತದೆ, ಅವ್ರು ಬಂದು ಮಾತಾಡ್ತಾರೆ ನಮ್ಮ ಜೊತೆ, ನೀವು ಚೆನ್ನಾಗಿ ಹಾಡಿದ್ರಿ ಮೇಡಮ್ ಅಂತ, ಅದು ಖುಷಿ ಆಗ್ತದೆ. ಆಮೇಲೆ ತಿರುಪತಿ ತಿರುಮಲ ಏನಂದ್ರೆ ತುಂಬಾ ರಷ್ಯನಲ್ಲಿ ಹಾಡಿದ್ದದು, ಅಲ್ಲಿ ನಾದನೀರಾಜ ನಮ್ಮ ಮಾತ್ರ ನಮ್ಗೆ ಎದುರುಗಡೆ ಸಿಗ್ತಾರೆ, ಉಳಿದದ್ದು ಎಲ್ಲ ಏನಂದ್ರೆ ತುಂಬಾ ದೊಡ್ಡ ಒಂದು ಸಂಖ್ಯೆನಲ್ಲಿ ಜನ ಇರ್ತಾರೆ, ಯಾರು ಕೇಳಿಸ್ಕೊಂಡ್ರು ಏನೂ ಗೊತ್ತಾಗೋದಿಲ್ಲ, ಬಟ್ ಲೈವ್ ಇರತ್ತೆ, ಅವರು ಕೇಳಿಸ್ತಾರೆ, ಟಿವಿನಲ್ಲೂ ನೋಡಿರ್ಬೋದು ಅದೊಂದು. ಆಮೇಲೆ ಕನ್ನಡ ಸಂಸ್ಥೆ ಇಲಾಖೆದು ಉತ್ಸವಗಳನ್ನು ಹಾಡಿವಲ್ಲ, ಅಲ್ಲಿ ಮಾತ್ರ ಒಳ್ಳೆ ಇದು ಇರುತ್ತೆ.
0: ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಾರ್ಯಕ್ರಮದಲ್ಲಿ ಅವ್ರ ಮುಂದೆ ಹೇಳಿ ಆ ವಿಚಾರ.
1: ಆ ದಿವಸ ಏನಂದ್ರೆ ಅದು ನಾವು ಇಲ್ಲಿ ಬೆಂಗಳೂರು ಕಾಲೇಜ್ನಲ್ಲ ನಾವಾಗ ವರ್ಕ್ ಮಾಡ್ತಿರುವಂತಹ ದಿವಸಗಳು, ಅವಾಗ ಒಂದು ಈ ಟಿ ವಿ ಈಗ ಕಲರ್ಸ್ ಇದೆಲ್ಲ ಈ ಟಿ ವಿನಲ್ಲಿ ಒಂದು ಬಂದಿತ್ತು, ಅದರಲ್ಲೇ ಟಿ ವಿನಲ್ಲೇ ಬರ್ತಿತ್ತು, ನೀವು ಹಾಡು ಚೆನ್ನಾಗಿ ಹಾಡ್ತಿದ್ರೆ ಒಂದು ಹಾಡಿ ಕಳಿಸಿ ನಮಗೆ, ಕ್ಯಾಸೆಟ್ನಲ್ಲಿ ಮಾಡಿ ಕಳಿಸಿ, ನಾವು ಗಾಯಕಿಯರಿಗಾಗಿ ಅನ್ವೇಷಣೆ ಮಾಡ್ತಾ ಇದ್ದೀವಿ ಅಂತ. ನಾನು ಟೇಪ್ ರೆಕಾರ್ಡರ್ ಇತ್ತು ನನ್ನ ಹತ್ರ, ಅದರಲ್ಲಿ ಒಂದು 3-4 SJANKI ಸಾಂಗ್ಗಳನ್ನ ಹಾಡಿ ಕಳಿಸ್ದೆ. ಕಳಿಸಿ ಅದು ಇಮ್ಮಿಡಿಯೇಟ್ ಆಗಿ ಸೆಲೆಕ್ಟೆಡ್ ಅಂತ ಅವರೊಂದು ಮೆಸೇಜ್ ಇದನ್ನೇ ಮಾಡಿದ್ರು, ಲೆಟ್ರ್ ಕಳಿಸಿದ್ರು, ನಿಮ್ದು ಇದು ಇದೆ, ಮತ್ತೆ ಇನ್ನೊಂದು ರೌಂಡ್ ಸೆಲೆಕ್ಷನ್ ಇದೆ ಇವ್ರ ಮುಂದೆ, ಯಾರು ಪಂಡಿತರು ಅಂತವ್ರೆಲ್ಲ ಸಂಗೀತಗಾರ ಬಂದಿದ್ದಾರೆ, ಅವ್ರ ಎದುರಿಗೆ ಒಂದ್ಸರಿ ಸೆಲೆಕ್ಷನ್ ಇರತ್ತೆ. ಇಲ್ಲಿ ಕುವೆಂಪು ರಂಗಮಂದಿರ ಇದ್ರ ಹತ್ರ ಅಲ್ಲಿ ಹೇಳಿದ್ರು, ಅಲ್ಲಿ ಬಂದು ನೀವು ಮಾಡ್ಬೇಕು ಅದನ್ನ ಅಂತ ಹೇಳ. ಅದಕ್ಕೆ ಅಲ್ಲಿ ಹೋದ್ವಿ, ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಂಗೀತ ದಿಗ್ಗಜರ ಎದುರುಗಡೆ ನಮಗೆ ಹಾಡಿಸಿದ್ರು, 4-5 ಸಾಂಗ್ಗಳನ್ನ ಹಾಡಿದ್ವಿ ನಾವು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇತ್ತು ಅದು, ಅಷ್ಟು ದೊಡ್ಡ ಒಂದು ಕಾರ್ಯಾಗಾರ. ಅಲ್ಲಿ ಹಾಡಿದ್ವಿ, ಹಾಡಿ ಅಲ್ಲಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ಅವರು ಮತ್ತೆ ಒಂದು ಲೆಟರ್ ಕಳಿಸಿದ್ರು, ಲೆಟರ್ ಕಳಿಸಿ ನಿಮ್ಮದು ರೆಕಾರ್ಡಿಂಗ್ ಇದೆ, ಈ ಇಂತಿಂಥ ಸಾಂಗ್ಗಳು ಸೆಲೆಕ್ಷನ್ ಇದೆ ಬನ್ನಿ ಅಂತ. ಅಲ್ಲಿ ಹೋದೆ, ಅಲ್ಲಿ ಸಾಂಗ್ನಲ್ಲಿ ನನಗೆ ಈ ಶಾಸ್ತ್ರೀಯ ಸಂಗೀತ ಬೇಸರ ಸಾಂಗ್ ಎಲ್ಲ ನನಗೆ ಬರ್ತಿದ್ದವು ಹೆಚ್ಚಾಗಿ, ಅದರಲ್ಲಿ ಮದನ ನಾಚಿ ಓಡಿದನು ಅದೊಂದು, ಆಮೇಲೆ ಸಾಗರಕ್ಕೆ ಚಂದಿರ ತಂದ, ಬಾನಲ್ಲು ನೀನೆ ಪೂಜಿಸಲೆಂದೆ, ಇವೆಲ್ಲ ಒಂದು ಸ್ವಲ್ಪ

0: ಯಾರಿಗೇನೋ ಡಿಫಿಕಲ್ಟ್ ಅನ್ನಿಸ್ತಾ, ಅರೆ ಹಾಡ್ಬೋದು ಎಲ್ಲರೂ ಹಾಡ್ಬೋದು ಅನ್ಸ್, ಅವೆಲ್ಲ ಅವು ಬಂದುಬಿಟ್ಟು ಅವನ್ನೆಲ್ಲ ಸ್ವಲ್ಪ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತದೆ ಅಂತ ಅವ್ರು, ಅವನ್ನೆಲ್ಲ ನಾನು ಹಾಡಿದೆ ಅಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು. ಆಮೇಲೆ ಅದನ್ನು ರಾಮೋಜಿ ಫಿಲಮ್ ಸಿಟಿಯಲ್ಲಿ ಶೂಟಿಂಗ್ ಮಾಡ್ಕೊಂಡು ಎಸ್ ಪಿ ಬಿ ಅವ್ರ ಜೊತೆ. ಎಸ್ ಪಿ ಬಿ ಸರ್ ಭಾಳ ಭಾಳ ಖುಷಿಪಟ್ಟರು ಅವ್ರು ನಿಜವಾಗ್ಲೂ. ಅದು ವಿಡಿಯೋ ನಾನು ಹಾಕ್ಲಿಕ್ಕೆ ಆಗಿಲ್ಲ ಆ್ಯಕ್ಚುಲಿ. ಇನ್ನೂ ಅದು ಯಾವುದಂದ್ರೆ ಮದನ ನಾಚಿ ಓಡಿ
1: ಒಂದೆರಡು ಸಲ,
0: ಅದು ಈಗ ಎಷ್ಟು ದಿವಸ ಆಯ್ತು ಹಾಡಿ ಹಾಡೇಲ್ಲ.
1: ಸಿಂಪಲ್, ಮದನ
0: ಮದನ ನಾಚಿ ಓಡಿದನು ಮದನ ನೋಡಿ

0: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25 ರಾಜ್ಯಾದ್ಯಂತ.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.3 MHz FM ರೈನ್ಬೋ ಮ್ಯೂಸಿಕ್ ಅಲ್ಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ, ಯಸ್ ಟ್ರೂಲಿ ಯೋರ್ಸ್. ಸಮಯ 12:37 ಆಗಿದೆ. ನವಿಲು ಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಲ್ಲಿ ಇವತ್ತು ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರಿದ್ದಾರೆ, ಹಿಂದೂಸ್ತಾನಿ ಗಾಯಕಿ. ಅವ್ರ ಮಾತುಗಳು ನೀವು ಕೇಳ್ತಾ ಇದ್ದೀರಿ. ಅವ್ರ ಮಾತನ್ನು ಕೇಳ್ತಾ ಮುಂದೆ ಹೋಗೋಣ. ಪಣೀಂದ್ರ ವಿನೋಬಾನಗರ ಶಿವಮೊಗ್ಗದಿಂದ SMS ಕಳಿಸಿದ್ದಾರೆ. ಡಾಕ್ಟರ್ ಅರ್ಚನಾ, ನಿಮ್ಮ ಧ್ವನಿ ಜಾನಕಿ ಅಮ್ಮವರನ್ನು ಹೋಲುತ್ತೆ ಅಂತ ಕಳಿಸ್ತಾರೆ. ನೋಡಿ, ನಾವೇನು ಅವ್ರಿಗೆ ಹೇಳಿಲ್ಲ, ಮೆಸೇಜ್ ಮಾಡಿ ಅಂತ, ಮೆಸೇಜ್ ಮಾಡಿ ಅಂತ ಮಾತ್ರ ಹೇಳಿದ್ದೀವಿ, ಈ ವಿಷಯ ಹೇಳಿ ಅಂತ ಹೇಳಿಲ್ಲ. ಸೊ ನಾನು ಹೇಳಿದ್ ಸರಿ ಅಲ್ವಾ ನಾಗಶ್ರೀ ಅವರೇ? ಹಾಂ, ಏನು ಹೇಳ್ತೀರಿ? ಥ್ಯಾಂಕ್ ಯು ಫಣೀಂದ್ರ ಅವರೇ, ಥ್ಯಾಂಕ್ ಯು ವೆರಿ ಮಚ್ SMS ಮಾಡಿದ್ದಕ್ಕೆ. ಇನ್ನು ಪಿ ಬಿ ಶ್ರೀನಿವಾಸ್ ಅವರು SP ಬಾಲಸುಬ್ರಹ್ಮಣ್ಯ ಜೊತೆಗೆ ಅವರು ಹೊಗಳಿದ್ರು ಅಂತ ಹೇಳಿದ್ರು, ನಿಮ್ಮ ಹಾಡಿನ ಹಾಡುಗಾರಿಕೆಯಲ್ಲಿ ಮೆಚ್ಚಿದ್ರು ಅಂತ ಹೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವ್ರಿಗೆ ನಿಮ್ಮ ಜೊತೆ ಒಡನಾಟ ತುಂಬಾ, ಅವ್ರ ಜೊತೆ ಒಡನಾಟ ಇತ್ತು ಅಂತ ಹೇಳಿದ್ರು.
3: ನಾನು
2: ಕನೆಕ್ಟ್ ಆಯ್ತು ಮ್ಯಾಮ್,
3: ನಮ್ಮ ಅವರು ಗುರುಗಳಂತಾನೆ ನಾನು ತಿಳ್ಕೊಂಡಿದ್ದವ್ರು, ಯಾಕಂದ್ರೆ ನನಗೆ ಒಂದು ಹೊಸ ಜಗತ್ತನ್ನೇ ತೋರಿಸಿದ್ರು ಅವರು. ನಾವು ಹಿಂದೂಸ್ತಾನಿ ಕಲ್ತಿದ್ದು ಶಾಸ್ತ್ರೀಯವಾಗಿ ನಾವು ಟ್ರೈನಿಂಗ್ ಆಗಿತ್ತು ನಮಗೆ, ಆದರೆ ಈ ಸಾಂಗ್ಗಳನ್ನೆಲ್ಲ ಹಾಡುವಾಗಿರಬೇಕಾದಂಥ ಒಂದು ಗುಣಗಳು ನಾವು ನಮ್ಮ ಕಲೀಲಿಕ್ಕೆ ಸಾಧ್ಯ ಇರಲಿಲ್ಲ ಆಗ ಅಲ್ಲಿ. ಈಗೂ ಇಲ್ಲ, ಈಗೂ ಯಾರಿಗೂ ಹಿಂದೂಸ್ತಾನಿ ಕಲಿಯೋರಿಗೆ ಈ ಲೈಟ್ ಮ್ಯೂಸಿಕ್ ಬಗ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗೋದಿಲ್ಲ. ಆದರೆ ನನಗೆ ಸ್ವಲ್ಪ ಗೊತ್ತು ಮಾಡಿಸಿ, ವಸಂತ್ ಕನಕಾಪುರ ಅಂತ ಅವ್ರ ಹತ್ರ ನಾನು ಹೋಗಿದ್ದೆ, ಅವ್ರ ಹತ್ರ ನಾನು
2: ಕಲಿತಿದ್ದೆ. ಅವರು
3: ಅವ್ರದೊಂದಿದೆ, ಅವನು ಹಾಡ್ತೀವಿ ವಸಂತ್. ಅವರು ಸ್ವಲ್ಪ ಹೇಳಿದರು, ಆದರೆ ನನಗೆ ಹೆಚ್ಚಿನ ಚಿಕ್ಕವಳಿದ್ದಾಗಿಂದ ನನಗೆ ಒಂದು ಸುಮಾರು ಒಂದು 15 ವರ್ಷ ನನಗೆ ಪಿ ಬಿ ಶ್ರೀನಿವಾಸ್ ಅವ್ರ ಜೊತೆ ಕಾಂಟ್ಯಾಕ್ಟ್. ನಾವು ಚೆನ್ನೈಗೆ ಹೋಗೋದು ಬರೋದು, ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದರೆ ಭೇಟಿ ಆಗೋದು, ಅವ್ರ ಮನೆಗೆ ಹೋಗೋದು, ಈ ಥರ ಇತ್ತು ಕಾಂಟ್ಯಾಕ್ಟ್.
2: ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಏನಾದ್ರು ಹಾಡಿದ್ರ?
3: ಕಾರ್ಯಕ್ರಮ ಇಲ್ಲ, ನಾನು ಸಿಡಿನೇ ಮಾಡಿದ್ವಿ ಅವಾಗ ಅವ್ರ ಜೊತೆ. ನನಗೆ ಒಂದು ವಚನಗಳು ಅಂತ, ಅಲ್ಲಮ್ಮನ ವಚನಗಳು ಅಂತ ಅವರೇ ಅದನ್ನ ಇದ್ರು ಮಾಡಿದ್ರು, ಕಂಪೋಸ್ ಮಾಡಿ. ಅವ್ರಿಗೂ ಕೂಡ ಈ ತರ ಬರೀ ಅವರು ಬಸವಣ್ಣವ್ರ ವಚನಗಳನ್ನ ಕೇಳಿದ್ರಂತೆ. ಈ ಅಲ್ಲಮ್ಮ ಪ್ರಭುಗಳು ಇದ್ದಾರೆ, ಈ ರೀತಿ ಇಂಥ ವಚನಗಳು ಇದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅದು ಸ್ವಲ್ಪ ಕಂಪೋಸ್ ಮಾಡಲಿಕ್ಕೆ ಕಷ್ಟ ಆಯ್ತು. ಒಂದು ಜಾಗ ಅಂದ್ರೆ ವಚನ ಅಂದ್ರೆ ಬಾಯಿಂದ ಹೇಳಿರುವಂತದನ್ನ ನಮೀಗ ತಾಳದಲ್ಲಿ ಎಲ್ಲ ಮಾಡೋದು ಕಷ್ಟ. ಆದ್ರೂ ಅವ್ರು ಮಾಡಿದ್ರು, ಅವು ತುಂಬಾ ಚೆನ್ನಾಗಿ ಬಂತದು ಹಾಡು. ಅವಾಗಿಂದ ನಮ್ಗೇನು ಅದು ಕಂಟಿನ್ಯೂ ಆಯ್ತು ನಮ್ದು ಅವರ ಒಂದು ಬಾಂಧವ್ಯ. ನನಗೆ ಅವರು ವಿಷಯಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಅದೇ ಒಂದು ದೊಡ್ಡ ನಿಧಿ ಅಂತ ಅನ್ಸಿಬಿಡ್ತು. ಬೇರೆ ಏನೋ ಅವ್ರ ಕಡೆಯಿಂದ ತಗೊಳ್ಳೇಬಾರ್ದು, ನಾನು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು, ಅದೇ ಭವಿಷ್ಯಕ್ಕೆ ಒಂದು ದೊಡ್ಡ ವಿಷಯ ಆಗುತ್ತೆ ನನಗೆ ಅನ್ಕೊಂಬಿಟ್ಟು. ನಾವು ಅವ್ರ ಎದುರಿಗೆ ಕೂಡೋದು, ಅವ್ರು ಮಾತಾಡ್ತಿದ್ರು, ನಾವು ಕೇಳ್ತಿದ್ವಿ ಇಷ್ಟೇ. ಆಮೇಲೆ ಹಾಡು ಅಂತಿದ್ರು ಅವ್ರು, ನಾನು ಇದು ಹಾಡಿದಿಲ್ಲ, ಹಾಡು ನಿನ್ನೋದನ್ನ ಅಂತ. ನೋಡಿ, ನಾನು ಹಾಡಿದ್ರಲ್ಲಿ ನೀನು ಹಾಡಿದ್ರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳೋರು. ಒಲವಿನ ಪ್ರಿಯಲತೆ ಹಾಡಿ ತೋರಿಸೋರು ಅವ್ರ ಅದನ್ನ. ನಾನು ಹಾಡ್ತಿದ್ದೆ ಜೋರಾಗಿ ಹಾಡು, ಇಲ್ಲ ಅವ್ರು ಹಾಡಿದ್ದು ಎಷ್ಟು ಸಾಫ್ಟಾಗಿ ಭಾವಪೂರ್ಣವಾಗಿ ಅದನ್ನ ಡಿಫ್ರೆನ್ಸ್ ನನಗೆ ಎತ್ತಿ ತೋರಿಸಿದ್ದೆ ಅವರು. ಅದು ನನಗೆ ಅವಾಗ ಗೊತ್ತಾಗಿದೆ.
2: ಆಕ್ಚುಲಿ ಹಿಂದೂಸ್ತಾನಿ ಅಂತ ಬಂದಾಗ ಓಪನ್ ಗಾಡಿ, ಓಪನ್ ಗಾಡಿ ಅಂತ ಹೇಳ್ತಾರೆ,
3: ಖುಲ್ಲಾ ಆವಾಜ್ ಅಂತ ಹೇಳ್ತಾರೆ ನಮಗೆ. ಅವ್ರು ಇರಬೇಕು, ಖುಲ್ಲಾ ಇರಬೇಕು, ಎಷ್ಟಿರಬೇಕು, ಏನಿರಬೇಕು, ಯಾವಾಗ ಕಂಟ್ರೋಲ್, ಅದನ್ನೆಲ್ಲ ನನಗೆ. ಆಮೇಲೆ ಉಸಿರನ್ನ ಇದನ್ನ ಮಾಡ್ಕೊಳ್ಳೋ
2: ಕಂಟ್ರೋಲ್
3: ಅಂಥದ್ದೆಲ್ಲ ನಮಗೆ ಹೇಳ್ಕೊಟ್ಟಿದ್ದು ಗುರುಗಳು, ಅವ್ರನ್ನೇ ನೆನೆಸ್ಕೋಬೇಕು ನಿಜವಾಗ್ಲೂ.
2: ಎಂತ ಮಾತದು, ಸಿನಿಮಾ ಹಾಡಬೇಕಂದ್ರೆ ಸಾಫ್ಟ್ ಆಗಿರಬೇಕು,
3: ಸಾಫ್ಟ್ ಆಗಿರ್ ಎಲ್ಲಿ ಎಷ್ಟು ಇರಬೇಕು ಅದು ಕ್ವಾಂಟಿಟಿ. ಅದು ಸಾಫ್ಟ್ ಅಂದ್ರೆ ಬಹಳ ಸಾಫ್ಟ್ ಆಗಿ ಹೋಗ್ಬಿಟ್ರೆ ಅದು ಅದರಲ್ಲಿ ಒಂದೇನು ಮಜಾ ಇರೋದಿಲ್ಲ ಹಾಡ್ಲಿ, ಹಂಗೂ ಅಲ್ಲ. ಅದು ಎಷ್ಟಿರಬೇಕು ಅಂತ ಅದನ್ನ ಹೇಳ್ಕೊಟ್ಟಿದ್ದು ಅವರು. ಅವರಿಂದ ನಾನು ಕಲಿತು ಸ್ವಲ್ಪ. ಅವಾಗ ನಾನು ಲೈಟ್ ಮ್ಯೂಸಿಕ್ ಆಡಿಷನ್ ಕೊಟ್ಟಮೇಲೆ ನಾನು ಅದು ಅವ್ರು ಹೇಳಿದ್ದನ್ನ ಅವಾಗ ನನಗೆ ಆಡಿಷನಲ್ಲಿ ಕೂಡ ನನಗೆ ಅದು ಧಾರವಾಡದಲ್ಲಿ ಏನೋ ನಿನ್ನ ಧ್ವನಿನಲ್ಲಿ ಏನು ಚೇಂಜ್ ಆಗಿದೆ, ಏನೋ ಚೇಂಜ್ ಮಾಡ್ಕೊಂಬಂದಿದ್ಯಾ ನೀನು ಅಂತ ಅಲ್ಲಿ ಕತ್ಬಿಟ್ರು ನನಗೆ. ನಾನು ಮೊದಲು ಹಾಡ್ತಿದ್ದೆ ಕಾಂಪಿಟೇಷನ್ಗೆಲ್ಲ ಹೋಗಿದ್ದೆ, ಆಕಾಶವಾಣಿ ನಡೆಸುವಂಥ ಕಾಂಪಿಟೇಷನ್ಗಳಿಗೆಲ್ಲ. ಆಮೇಲೆ ನಾನು ಲೈಟ್ ಮ್ಯೂಸಿಕ್ ಆಡಿಷನ್ ಕೊಟ್ಟಮೇಲೆ ಅನ್ಲಿಕತ್ರು ಏನು ಮಾಡ್ಕೊಂಡಿಲ್ಲ. ಕೆಲವೊಂದು ಅವ್ರು ಹೇಳಿರುವಂಥ ಈ ಪ್ರಾಣಾಯಾಮಗಳು ಅವೆಲ್ಲ ಮಾಡಿ, ಆಮೇಲೆ ಅವ್ರು ಹೇಳಿದ ರೀತಿಯಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ಮಾಡಿದ್ದಕ್ಕೆ ನನ್ನಲ್ಲಿ ಸ್ವಲ್ಪ ಚೇಂಜಸ್ ಅನಿಸ್ತು. ಅವಾಗಿಂದ ಪ್ರಾರಂಭ ಆಯಿತು.
2: ಇನ್ನೊಂದು ಮಾತಾಡೋದು ಮಾತು ಹೇಳಿದ್ರಿ, ಸ್ವರ ಉಸಿರು ಕಂಟ್ರೋಲ್ ಮಾಡಿದರೆ ಅಂತಲೇ ಹೇಳ್ತಾ
3: ಇದ್ದೀನಿ. ಉಸಿರು ಅಂದರೆ ಯಾರು ಉಸಿರು ಮೇಲೆ ನಮ್ಮ ಶ್ವಾಸದ ಮೇಲೆ ಕಂಟ್ರೋಲ್ ಇರುತ್ತೋ ಅವ್ರು ಮಾತ್ರ ಒಳ್ಳೆ ಗಾಯಕರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ರು ವಿಭೀಷಣ. ಅದು ನನಗೆ ಲತಾ ಮಂಗೇಶ್ಕರ್ ಹೇಳಿದ್ದಾರೆ, ತುಂಬ ಸೀಕ್ರೆಟ್ ಯಾರ ಮುಂದೆ ಹೇಳಬೇಡ ಅಂತ ಹೇಳ್ತಿದ್ರು ನನಗೆ. ಅದನ್ನೆಲ್ಲ ನಮ್ಮ ಸ್ಟೂಡೆಂಟ್ಗಳ ಮುಂದೆ, ಯಾಕಂದ್ರೆ ಎಲ್ರಿಗೂ ಕಲ್ಕೊಳ್ಳಿ
2: ಎಲ್ಲ,
3: ನೀವು ಕಲ್ಕೊಬಹುದು, ಏನ್ ಚಿಂತೆ ಇಲ್ಲ. ಅದು ಉಸಿರನ್ನ ಎಲ್ಲಿ ತಗೋಬೇಕು, ಎಲ್ಲಿ ಎಕ್ಸ್ಟೆಂಡ್ ಮಾಡ್ಬೇಕು, ತುಂಬಾ ಹೊತ್ತು ಹಿಡ್ಕೊಳ್ಳುವಷ್ಟು ಶಕ್ತಿ ಇರಬೇಕು. ಮಧ್ಯೆ ಮಧ್ಯೆ ಕಟ್ ಮಾಡ್ಬೇಕಾಗತ್ತೆ ಉಸಿರು ಒಂದೊಂದ್ ಸರಿ ಅಂತ ಹೇಳ್ತಿದ್ರು, ಯಾಕಂದ್ರೆ ಮುಂದೆ ಒಂದ್ ದೊಡ್ಡ ಲೈನ್ ಬರೋದಿದೆ ಅಂತ ಈಗಲೇ ಕಟ್ ಮಾಡ್ಕೋಬೇಕು ನೀವು. ಹಿಂಗೆಲ್ಲ ಪ್ರೀ ಪ್ಲಾನ್ ಉಸಿರನ್ನ ಅವ್ರು ಮಾರ್ಕ್ ಮಾಡ್ಕೋತಿದ್ರು, ಹಾಡುವಾಗಿ ಇಲ್ಲಿ ಉಸಿರು ತಗೊಳ್ಳೋದಿದೆ, ಇಲ್ಲಿ ಉಸಿರು ತಗೋಬೇಕು ಅಂತ ಮಾರ್ಕ್ ಮಾಡ್ಕೊಂಡು ಇಟ್ಕೋತೀವಿ.
2: ಎಂತ ವಿಷಯ ಇದು ನೋಡಿ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಎಸ್ ಎಮ್ ಎಸ್ ಮಾಡಿದ್ದಾರೆ, ನವಿಲುಗಿರಿ ಕಾರ್ಯಕ್ರಮ ತುಂಬಾ ಅದ್ಭುತ ಅಂತ. ಥ್ಯಾಂಕ್ ಯು. ನವಿಲುಗರಿನೇ ಅದ್ಭುತ, ಏನು ತುಂಬಾ ಶಾಸ್ತ್ರೀಯ ಸಂಗೀತವನ್ನು ಕಲ್ತ್ರೆ ಸಿನಿಮಾ ಹಾಡೋದು ಕಷ್ಟ ಅಂತ ನಿಮ್ಮ ಅಭಿಪ್ರಾಯನ?
3: ಶಾಸ್ತ್ರೀಯ ಸಂಗೀತ ಅಂತಲ್ಲ, ಆ ಶೈಲಿಗೆ ನಮ್ಮ ಧ್ವನಿ ಒಕ್ಕೊಂಡ್ಬಿಡ್ತು ಅಂದ್ರೆ ಮತ್ತೆ ಇನ್ನೊಂದು ಶೈಲಿಗೆ ಹೋಗ್ಲಿಕ್ಕೆ ಮತ್ತೆ ಬಹಳ ಕಷ್ಟ. ಅದು ಅದೇ ಆ ಶೈಲಿಯ ಒಂದು ಪ್ರಭಾವ ಇಲ್ಲೂ ಬಂದ್ಬಿಡ್ತದೆ, ಇಲ್ಲಿ ಬೇಕಾಗಿರೋದಿಲ್ಲ ಆ ಶೈಲಿ. ಆಮೇಲೆ ಈ ಶೈಲಿದು ಶಾಸ್ತ್ರೀಯ ಸಂಗೀತ ವಿಭಾಗದಲ್ಲಿ ಬೇಕಾಗಿರೋದಿಲ್ಲ. ಹಿಂಗೆ ಶಾಸ್ತ್ರೀಯ ಸಂಗೀತ ನಾಲೆಜ್ ಎಲ್ಲ ಇರ್ಲೇಬೇಕು, ಶಾಸ್ತ್ರೀಯವಾಗಿ ಫುಲ್ 100% ನಾಲೆಜ್ ಬೇಕು, ಹಾಡ್ಲಿಕ್ಕೂ ಬರಬೇಕು, ಧ್ವನಿ ತಯಾರಿ ಇರಬೇಕು. ಆದ್ರೆ ಅದೊಂದು ಶೈಲಿ ಏನಿದೆ, ಆ ಶೈಲಿನ ನಾವು ಬಹಳ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಲೈಟ್ ಮ್ಯೂಸಿಕ್ ವಸಂತ್ ಕನಕಾಪುರ್ ಹೇಳ್ತಾರೆ, ಲೈಟ್ ಮ್ಯೂಸಿಕ್ ಅಂದ್ರೆ ಲೈಟ್ ಆಗಿ ತಿಳ್ಕೊಬೇಡ ಅಂತ. ನಾವೆಲ್ಲ ನಾವು ಶಾಸ್ತ್ರೀಯ ಸಂಗೀತ ಹಾಡ್ತೀವಿ ಅಂತ ಅದೊಂದು, ಅದು ತುಂಬಾ ದೊಡ್ಡದು. ಇದು ಲೈಟ್ ಅಂದ್ರೆ ಹಗುರವಾಗಿರೋದನ್ನ ಹಾಡ್ತೀವಿ, ಹಾಗೆಲ್ಲ ತಿಳ್ಕೊಳ್ಳೇಬಾರ್ದು. ಅದನ್ನ ಹಾಡೋ ರೀತಿನೇ ಬೇರೆ, ಇದನ್ನ ಹಾಡೋ ರೀತಿ ಎರಡು, ಅದರ ಸ್ಥಾನದಲ್ಲಿ ಎರಡು ಉತ್ತಮವಾಗಿ ಇವೆ ಅಂತ ಹೇಳಿ.
2: ಪಿ ವಿ ಶ್ರೀನಿವಾಸ್ ಅವರದು ಒಂದು ಹಾಡನ್ನ ತುಂಬಾ ಚೆನ್ನಾಗಿ ಒಂದ್ ಎರಡು ಸಹ ನಮಗೋಸ್ಕರ ಹಾಡಿ.

ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಶೋಭಾ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು, ಹಾಗೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಶೋಭಾ ಅವರೇ. ಕೆ ಬಿ ಶ್ರೀನಿವಾಸ್ ಅವರು ಹಾಡಿದಂಥ ಒಂದು ಹಾಡನ್ನು ಕೇಳೋಣ, ಮಾತನ್ನು ಮುಂದುವರ್ಸೋಣ.

0: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಎಫ್ ಎಂ ರೈನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ನಿಮ್ಮ ಜೊತೆಯಲ್ಲಿ ಸುಧೀಂದ್ರ, ಟ್ರೂಲಿ ಯೋರ್ಸ್. ನಮ್ಮ ಜೊತೆಯಲ್ಲಿ ಗಾಯಕಿ, ಹಿಂದೂಸ್ತಾನಿ ಗಾಯಕಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವಾಗಿ ಇಂದು ಹಾಡುವಂಥ ಗಾಯಕಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರಿಸಿಕೊಂಡು ಹೋಗೋಣ. ಇನ್ನು ನೆಲಮಂಗಲದಲ್ಲಿ ನೀವೇ ತುಂಬ ಫೇಮಸ್ಸು ಅಂತ ಕೇಳ್ಬಿಟ್ಟೆ, ಹೌದಾ?
1: ಹಾಗೇನಿಲ್ಲ, ಎಷ್ಟೋ ಜನ ಇದ್ದಾರೆ ಅಲ್ಲಿ, ಜನಪದ ಕಲಾವಿದರೆಲ್ಲ ಇದ್ದಾರೆ ಅಲ್ಲಿ, ಸಾಕಷ್ಟು ಜನ ಇದ್ರು ಕಲಾವಿದ್ರು.
0: ನೆಲಮಂಗಲದಲ್ಲಿ ಡಾಕ್ಟರ್ ಅರ್ಜುನಾ ಕುಲಕರ್ಣಿ ಅಂದ್ರೆ ಸಾಕಲ್ಲ, ನಡೀತಾರಂತೆ ಚಳಿಗಾಲದಲ್ಲಿ. ಸೊ ನಿಮಗೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ, ಕಾರ್ಯಕ್ರಮಗಳನ್ನ ಹಾಡ್ತಾ ಇರುತ್ತೆ, ತುಂಬಾ ಕಾರ್ಯಕ್ರಮಗಳನ್ನ ಹಾಡ್ತಾ ಇರ್ತೀರಿ. ಹಾಡು ಬಂದಾಗ ಒಂದು ಸಾರಿ ಯಾವುದು ಕಾರ್ಯಕ್ರಮ ಬರುತ್ತೆ ನಿಮಗೆ, ಸರ್ ಇವತ್ತು ನಾನು ಫ್ರೀ ಇಲ್ಲ, ಬೇರೆ ಯಾರಾದ್ರೂ ಕಳಿಸಲ ಅಂತ ಹೇಳ್ತಾರೆ, ಯಾರಿಗಾದ್ರೂ ಹೇಳಿದ್ರ?
1: ಹೇಳಿದ್ರ
0: ತುಂಬಾ ಕಷ್ಟ ಆಗಲ್ವಾ ಅವಾಗ? ಏನಿದು ಅಕ್ಕ ಇಷ್ಟಪಟ್ಟರೆ ತಂಗಿನ ಮದುವೆ ಮಾಡ್ಕೊಂಡು ಅಂದಂಗೆ.
1: ಇಲ್ಲ, ಹೇಳಿದ್ದೀನಿ, ಅದು ಇನ್ನು ಬೇರೆ ಬೇರೆ ಕಾರಣಗಳಿಗೋಸ್ಕರ ಹೇಳಿದ್ದೀನಿ.
0: ಓಕೆ, ಅಲ್ಲ ಅದು ಸರಿ. ಈಗ ಶಾಸ್ತ್ರೀಯ ಸಂಗೀತ ಕಲಿಯವರು ನಿಮ್ಮ ಹತ್ರ ಬರ್ತಾ ಇದ್ದಾರಾ?
1: ಬರ್ತಾ, ಸುಮಾರು ಜನ ಬರ್ತಾರೆ. ಒಂದೇ ಒಂದು ಕೊರತೆ, ಪ್ರಾಕ್ಟೀಸ್, ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ. ಅದೇ ಒಂದು ಎಲ್ಲ ಇತ್ತೀಚಿನ ಸ್ಟೂಡೆಂಟ್ಸ್ಗಳಲ್ಲಿ ಇರೋದು,
0: ಬಿಕಾಸ್ ಆಫ್ ಡಿಸ್ಟ್ರಾಕ್ಷನ್. ತುಂಬಾ ಡಿಸ್ಟ್ರಾಕ್ಷನ್ ಅಲ್ವಾ?
1: ಅದು ಇಲ್ಲ, ಅದು ಈಸಿಲಿ ಬರೋದಿಲ್ಲ, ಅದು ಸ್ವಲ್ಪ ಸಾಧನೆ ಮಾಡಿದ್ರೇನೆ ಬರುತ್ತೆ ಸಂಗೀತ ಯಾವಾಗ್ಲೂ. ತಂದೆ ತಾಯಿಗಳಿಗೆ ಕಲಿಸ್ಬೇಕು ಮಕ್ಕಳಿಗೆ ಅಂತ ತುಂಬಾ ಆಸೆ ಇದೆ. ಆದ್ರೆ ಮಕ್ಕಳು ಅವ್ರು ಹೇಳಿರೋ ದಾರಿನಲ್ಲಿ ಅದನ್ನ ಸೀರಿಯಸ್ ಆಗಿ ತಗೊಂಡು ಮಾಡುವಂತವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಕೆಲವ್ರು ಇದ್ದಾರೆ, ಕೆಲವ್ರು ಮಾಡ್ತಾರೆ, ಅದು ಎಲ್ಲಾರು ಒಂದಷ್ಟು, ಒಂದು 10% to 20% ಇರ್ಬೋದು. ಉಳಿದವರೆಲ್ಲ ಇವತ್ತು ಕಲ್ತು ಹೋಗ್ತಾರೆ, ಮತ್ತೆ ನೆಕ್ಸ್ಟ್ ಪಾಠಕ್ಕೆ ಅವ್ರು ಅದನ್ನ ತಗೊಂಡ್ಬರು, ಮನೇಲಿ ಕೂತ ಅದನ್ನೇನೋ ಮಾಡೋದಿಲ್ಲ. ಆದ್ರೆ ರಿಸಲ್ಟ್ ಏನಾಗುತ್ತೆ, ಇವತ್ತು ನಾವು ತುಂಬಾ ಚೆನ್ನಾಗಿ ಹಾಡ್ಬಿಡ್ಬೇಕು ಅಂತ, ಅದು ಹಾಗೆ ಇಲ್ಲಿ ಕ್ಲಾಸ್ನಲ್ಲಿ ಕಲ್ತ್ರೆ ಬರಲ್ಲ, ಮನೆಗೆ ಹೋಗಿ ತುಂಬಾ ಮಾಡ್ಬೇಕು ಅದನ್ನ. ಯಾವುದೇ ಸಾಂಗ್, ಸುಗಮ ಸಂಗೀತದಲ್ಲಿ ಯಾವುದೇ ಇರಲಿ, ಮನೇಲಿ ಮಾಡ್ಬೇಕ ಕೆಲಸ, ಕೂತು ಮಾಡ್ಬೇಕು ಅವಾಗ್ಲೇ.
0: ಕರೆಕ್ಟ್, ಹೌದು. ನನ್ನ ಜೊತೆಯಲ್ಲಿ ಹಾಡುವಂತ ಗಾಯಕಿಯರು ಎಷ್ಟೊಂದು ಜನ ಇದ್ದಾರೆ, ಅವರು ಕೂಡ ಇವತ್ತು ಇಲ್ಲಿ ಕಲಿತಾ ಇದ್ರು, ಶಾಸ್ತ್ರೀಯದಲ್ಲಿ ಕಲಿತಾ ಇದ್ರು, ಬೇರೆ ಬೇರೆ ಕಡೆ ಹೋಗಿ ಕಲ್ತ್ಕೊಂಡು ಬಂದು, ನಾನು ಏನು ಹೆಚ್ಚಿಂದ ಏನು ಕಲ್ತ್ಕೊಂಡು ಬರಲಿ, ಕಲ್ತ್ಕೊಂಡ್ಬಂದು ಹಾಡುವಂತ ಗಾಯಕಿಯರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ನೋಡಿ ಎಷ್ಟು ಖುಷಿ ಆಗಿದೆ. ನಾನು ಅವ್ರಿಗೆ ಹೇಳಿದೆ, ನೀವೆಲ್ಲ ಇನ್ಸ್ಪಿರೇಷನ್ ನಮಗೆ ಅಂತ.
1: ಕಲಿಯೋದು ಮುಗಿಯೋದಿಲ್ಲ, ಮತ್ತೆ ಕಲಿಯೋದಕ್ಕಿಂತ ಎಷ್ಟು, ಒಂದು 10% ಕಲಿತೀವಲ್ಲ, ಉಳಿದದ್ದೆಲ್ಲ ಒಂದು ನಮ್ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಲಿಯೋದು ಜಾಸ್ತಿ, ದಾರಿ ಮಾತ್ರ ತೋರಿಸೋದು ನಾವು, ಆದ್ರೆ ಹೊರಡು ನಡಿಬೇಕಾಗಿದ್ದು ಅವರೇ ನಡಿಬೇಕು
0: ಅಲ್ವಾ? ಮೋನಿಕಾ ಅವರು ಹಾಸನದಿಂದ SMS ಮಾಡಿಬಿಟ್ಟು ನವಿಲುಗರಿ ಕಾರ್ಯಕ್ರಮ ತುಂಬಾ ಮೆಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೋನಿಕಾ ಅವರೇ. ಇನ್ನು ನೀವು ಕಂಪೋಸ್ ಕೂಡ ಮಾಡ್ತೀರಾ?
1: ಹೌದು,
0: ಅಲ್ವಾ, ದಾಸರ ಪದಗಳನ್ನು ತುಂಬಾ ಕಂಪೋಸ್ ಮಾಡ್ತಾರೆ. ಜನರಿಗೆ ಏನಾಗುತ್ತೆ ಅಂದ್ರೆ, ದಾಸರ ಪದ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು,

0: ರಾಗನೂ ಗೊತ್ತಾಗತ್ತೆ, ಮತ್ತು ದಾಸ ಸಾಹಿತ್ಯ ಇರೋ ಒಂದು ಉದ್ದೇಶನೂ ಪೂರ್ತಿ ಆಗುತ್ತೆ.
1: ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಕ್ ಹೋದಾಗ ಲಿಸ್ಟ್ ಕೊಟ್ಬಿಡ್ತಾರೆ, ಇದೇ ಹಾಡಿ ಇದೇ ಹಾಡಿ ಇದೇ ಹಾಡಿ.
0: ಅಷ್ಟೇ ಸೀಮಿತವಾಗಿ ಬಿಡುತ್ತೆ.
1: ಸಂಗೀತ ಸೀಮಿತ ಅಲ್ಲ,
0: ಸೀಮಿತ ಆಗಿಬಿಡುತ್ತೆ. ಅವೇ ರಾಗಗಳನ್ನೇ ಕೆಲವರು ಇಷ್ಟ, ಬೇರೆ ರಾಗಗಳನ್ನು ಹಾಕಿದ್ರೆ ಕೇಳುವಷ್ಟು ಇದು ಇರೋದಿಲ್ಲ. ಈಗ ಎಲ್ರಿಗೂ ಇಷ್ಟ ಆಗುವಂತ ಕೆಲವು ರಾಗಗಳು ಬೇಕು ಅಂತ ಕೆಲವರು ಹೇಳ್ತಾರೆ. ಅವನೇ ಹಾಡ್ಬೇಕು, ಮಾಲ್ಗಂಸ ಮದ್ಮಾಸ ರಂಗಭು ಅಷ್ಟೇ ಸುಮಾರು, ಅದಕ್ಕಿಂತ ಎಷ್ಟು ರಾಗಗಳಿವೆ ಅವನಲ್ಲೆಲ್ಲ ಅವನ್ನೆಲ್ಲ ನಾವು ಈ ಸಾಂಗ್ಗಳಿಗೆ ಅಪ್ಲೈ ಮಾಡಿ ಹಾಡಿದ್ರೆ ಎಷ್ಟು ಹೊಸ ಹೊಸ ವಿಷಯಗಳು ಗೊತ್ತಾಗ.
1: ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಈಗ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯೇ ಒಂದೇ ಟ್ಯೂನಲ್ಲಿ ಕೇಳಿದ್ದಾರೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಕಂಪೋಸ್ ಮಾಡಿ ಹಾಡಿದ್ರೆ ಚೆನ್ನಾಗಿರುತ್ತಲ್ಲ. ಅಂದ್ರೆ ಬೇರೆ ಬೇರೆ ಶೈಲಿ ಕೂಡ ಬೇಕು.
0: ಒಬ್ಬ ಗಾಯಕನಲ್ಲಿ ಅವನ ಹತ್ರ ಒಂದು ವಿಶೇಷ ಕ್ವಾಲಿಟಿ ಎಲ್ಲಾ ಗಾಯಕರಲ್ಲಿ ಇದ್ದೇ ಇರುತ್ತೆ, ಅದು ಹೊರಗ್ ಬರ್ಬೇಕು. ಈಗ ಇನ್ನೊಬ್ರು ಹಾಡಿರೋ ಹಾಡುಗಳು ನಾವ್ ಇಲ್ಲಿ ಹಾಡ್ಕೊಂಡು ಹೋದ್ರೆ ಅವ್ರದ್ದು ಇಮಿಟೇಟ್ ಮಾಡಿ ಅವ್ರ ರೀತಿನೇ ಹಾಡ್ಬಿಡ್ತೀವಿ ನಾವು, ಅಷ್ಟೇ ಮುಗಿದ್ ಬಿಡತ್ತೆ. ನಮ್ಮಲ್ಲಿರೋ ಹೊಸತನ ಹೊರಗಡೆ ಬರ್ಬೇಕು ಅಂದ್ರೆ ನಾವು ಹೊಸದನ್ನ ಹೊರಗಡೆ ಕೊಡುವ ಎಲ್ಲಾ ವಿಷಯಗಳಲ್ಲೂ ಅಷ್ಟೇ ನಾನು ಹೇಳೋದು, ಅದನ್ನ ಹೊಸದನ್ನ ಟ್ರೈ ಮಾಡ್ಲೇಬೇಕು. ಆಮೇಲೆ ಜನರಿಗೂ ಆ ರೀತಿ ಒಂದು ಮನೋಭಾವ ಇರಬೇಕು. ಕೇಳೋರು ಹಂಗೆ ಇರ್ಬೇಕು, ಅವನೇ ಹಾಡ್ಬಿಡಿ ಹಳೇದು ಅವನೇ ಕೇಳ್ತೀನಿ ಅಂತಾರೆ. ಹೆಲ್ದಿ ಆಗಿರೋತೀನಿ, ಬೇರೆ ತಿನ್ನಿ ಹೆಲ್ದಿ ತಿನ್ನ ಹೇಳೋದು.
1: ಅಲ್ಲ, ಅವ್ರಿಗೆ ಗೊತ್ತಿರುತ್ತೆ ಏನ್ ಹೆಲ್ತಿ ಅಂತ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನವೋದಯ ನಾಗರದ ಎಸ್ ಎಂ ಎಸ್ ಕಳಿಸಿದ್ದಾರೆ, ಅದು ಚೆನ್ನಾಗಿದೆ. ಸಂಗೀತಗಾರರು ದೈವ ಸ್ವರೂಪರು, ಅವರೊಂದಿಗೆ ಎದುರುಗಡೆ ಕುಳಿತು ಮಾತನಾಡುತ್ತಿರುವ ಸುಧೀಂದ್ರ ನೀವೇ ಅದೃಷ್ಟವಂತರು ಅಂತ. ಇದು ಅಷ್ಟೇ ಅಲ್ಲ, ನನ್ನ ಅಲ್ಲ, ಅವರು ಅವ್ರಿಗೆ ಹೇಳ್ತಾ ಇದ್ದೀನಿ, ನನ್ನ ಅದೃಷ್ಟ ತುಂಬಾ ಇದೆ, ನಾನು ತುಂಬಾ ಅದೃಷ್ಟವಂತ, ತುಂಬಾ 800-900 ಅದೃಷ್ಟ ಮಾಡಿದ್ದೀನಿ ನಾನು.
0: ಅದು ಒಂದು ಒಳ್ಳೆ ಅದೃಷ್ಟನೇ.
1: ಈಗ ನೀವು ಕಂಪೋಸ್ ಮಾಡಿದ್ದು ಒಂದು ಸಾಲನ್ನ ನಮಗೋಸ್ಕರ ಹಾಡಿ. ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರು ಕಂಪೋಸ್ ಮಾಡಿದಂತ ಒಂದು ಗೀತೆಯನ್ನು ನಮಗೋಸ್ಕರ ಹಾಡ್ತಾರೆ, ಪ್ಲೀಸ್ ಮ್ಯಾಮ್.
0: ಇದು

0: ಇದು ಯಾವ ರಾಗದಲ್ಲಿ ಕಂಪೋಸ್ ಮಾಡಿದ್ರಿ?
1: ಮಿಶ್ರ ಕಾಫಿ. ಇದನ್ನ ವಿದ್ಯೇಶ ತೀರ್ಥರು ಅಂತ ಉಡುಪಿ ಸ್ವಾಮಿಗಳು ಸ್ವಂತವಾಗಿ ಬರೆದಿರುವಂಥದ್ದು. ಒಳ್ಳೊಳ್ಳೆ ಸಾಹಿತ್ಯ ಇದು ಬರೆದಿದ್ದಾರೆ. ನಾನು ಅದನ್ನ ಇತ್ತೀಚೆಗೆ ಅದನ್ನ ಮಾಡ್ತಾ ಇದ್ದೆ, ಮಾಡಿ ಒಂದು ಕಾರ್ಯಕ್ರಮ ಕೂಡ ಕೊಟ್ಟಿದ್ದೆ, ಅದಕ್ಕೆ ನನಗೆ ಇತ್ತು. ನಾನು ಇದರಲ್ಲಿ ಹಾಡಿದೆ. ಈಗ ಇದೇ ರೀತಿ ಎಲ್ಲ ಪುರಂದರದಾಸರು ಉಗಾಭೋಗಗಳನ್ನ ಮಾಡ್ತಾ ಇದ್ದೇನೆ. ಎಷ್ಟೊಂದು ಹೊಸ ಹೊಸ ಉಗಾಭೋಗ ಸುಳಾದಿಗಳಿದೆ, ಅವನ್ನೆಲ್ಲ ಹಾಡದೇ ಇರುವಂಥ ಹಾಡುಗಳನ್ನ ಎಲ್ಲ ಕಡೆ ಹಾಡಬೇಕು ಅಂತ ನನ್ನೊಂದು
0: ಅಭಿಲಾಷೆ
1: ಅಭಿಲಾಷೆ ಗುರಿ ಅಂತಾನೆ ಅರ್ಥ. ವಚನಗಳು ಕೂಡ ಮಾಡ್ತಾ ಇದ್ದೀವಿ, ವಚನಗಳು ಅಕ್ಕಮಹಾದೇವಿ ವಚನಗಳು ಮಾಡ್ತಾ 432 ವಚನಗಳು ಇತ್ತು ಅವನ. ಅದರಲ್ಲಿ ಕೆಲವು ಮಾತ್ರ ಹಾಡ್ತಾರೆ ವಚನಗಳನ್ನ, ಎಲ್ಲ ವಚನ ಹಾಡೋದಿಲ್ಲ. ಅವ್ನು 432 ನಾವು ಹಾಡ್ಬಿಟ್ಟಿವಿ ಅವನ್ನ, ಎಲ್ಲ ಒಂದೇ ಸರಿ ಕೂತು ಹಾಡ್ಬಿಟ್ಟಿವಿ ಅದನ್ನ.
0: ಆದ್ರೆ ಎಷ್ಟು ಚೆನ್ನಾಗಿದೆ ನಮ್ಮ ಯಾಕಂದ್ರೆ ಕನ್ನಡ ಸಾಹಿತ್ಯ ಇದೆಯಲ್ಲ, ತುಂಬಾ ಸಮೃದ್ಧವಾಗಿದೆ. ಇನ್ನು ಕಾರ್ಯಕ್ರಮವನ್ನ ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಸಾನ್ವಿ ಪ್ರತಿಮಾ, ಥ್ಯಾಂಕ್ ಯು ಸಾನ್ವಿ, ಹೊಸನಗರದಿಂದ ಎಸ್ ಎಂ ಎಸ್ ಕಾಲೇಜ್ ಕಾರ್ಯಕ್ರಮ ಮೆಚ್ಚಿಕೊಂಡಿದ್ದಾರೆ. ಇನ್ನು ಡಾಕ್ಟರ್ ಅಂಡ್ ಡಾಕ್ಟರ್ ಡಾಕ್ಟರ್ ಅಂತ ಇದೆ ಆಗ್ಲಿಂದ ನಾನು. ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರು ಡಾಕ್ಟರೇಟ್ ಮಾಡಿದ್ದು ಯಾವ ವಿಚಾರವಾಗಿ?
1: ನಾನು ಡಾಕ್ಟರೇಟ್ ಮಾಡಿದ್ದು
0: ಸಂಗೀತ
1: ಸಂಗೀತದಲ್ಲಿ. ಸಂಗೀತ ಒಂದು ಯೋಗದ ಅಂಗ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಇದು ಸಾಮವೇದದಲ್ಲಿ ಸಂಗೀತ ಅಲ್ಲಿಂದನೇ ಹುಟ್ಕೊಂಡಿದ್ದಿದೆ. ನಮ್ಮ ರಿಲ್ಯಾಕ್ಸೇಷನ್ಗೆ ನಾವೀಗ ಮಾಡುವಂಥ ಸಾಪಸ ಮಾಡೋದು ಕೂಡ ನಮಗದು ನಮ್ಮ ರಿಲ್ಯಾಕ್ಸೇಷನ್ಗೆ, ಮತ್ತು ನಮ್ಗೆ ಎಷ್ಟೋ ರೋಗಗಳು ರಕ್ತ ಪರಿಚಲನೆ ಆಗಲಿ ಯಾವುದೇ ಆಗಲಿ ಈ ಸಂಗೀತ ಹೆಲ್ಪ್ ಆಗ್ತದೆ ಅಂತ ಅನ್ನೋದು ಒಂದು ವಿಚಾರ ಇದೆ. ಅದ್ರ ಮೇಲೆ ನಾನೊಂದು ಥೀಸಿಸ್ ಬರೆದ್ಬಿಟ್ಟು ನಾನು ಡಾಕ್ಟರೇಟ್ ಮಾಡಿದ್ದು ಅದರಲ್ಲಿ. ಯೋಗದ ಒಂದು ಭಾಗ, ಯೋಗದ ಒಂದು ಭಾಗ ಸಂಗೀತ ಏನು ಬೇರೆ ಅಲ್ಲ, ವೇದದಲ್ಲಿ ಇದೆ ಇದೆಲ್ಲ. ಯೋಗನೂ ವೇದದಲ್ಲಿ ಇದೆ, ಸಂಗೀತನೂ ವೇದದಲ್ಲೇ ಇದೆ, ಸಾಮಗಾನ ಅಂತ. ಅದಕ್ಕೆ ದೇವರಿಗೆ ಬಹಳ ಪ್ರೀತಿಯಾಗೋದೇನಂದ್ರೆ ಈ ಸಾಮಗಾನ. ಎಲ್ಲಾ ಸೇವೆಗಳಿಗಿಂತ ಸಂಗೀತ ಸೇವೆ ದೇವರಿಗೆ ಬಹಳ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ
0: ಕರೆಕ್ಟ್ ಕರೆಕ್ಟ್. ಯಾವ ಯೂನಿವರ್ಸಿಟಿಗೆ ಮಾಡಿದ್ರಿ?
1: ನಾನು ಯೋಗ ಯೂನಿವರ್ಸಿಟಿಯಿಂದ ಮಾಡಿದ್ದು, ಅಮೆರಿಕ ಯೋಗ ಯೂನಿವರ್ಸಿಟಿಯಿಂದ.
0: ಅಮೆರಿಕ ಯೂನಿವರ್ಸಿಟಿಯಲ್ಲಿ
1: ಡಾಕ್ಟರೇಟ್ ಮಾಡಿದ್ದು.
0: ಗುಡ್.
1: ಅವರು ಬರ್ಲಿಕ್ಕೆ ಹೇಳಿದ್ರು, ಸಾಧ್ಯ ಇದೆಯಾ ಬರ್ದು ಕೊಡ್ಲಿಕ್ಕೆ ಅಂತ ಕೂಡ ಅಂದಿದ್ರು. ನಾನೆಲ್ಲ ಹುಡುಕಿ ಅದನ್ನು ಮಾಡಿ ಕೊಟ್ಟಿದ್ದೆ.

0: ಅಪ್ರೂವ್ ಆಗಿ ಸಿಕ್ಕಿದೆ.
1: ಈಗ ಆನ್ಲೈನ್ ಕಲಿಯೋದು ತುಂಬಾ ಆಗ್ತಾ ಇದೆ, ಸೊ ಆನ್ಲೈನ್ ಕಲಿಯೋದು ಒನ್ ಟು ಒನ್ ಗುರುಗಳ ಮುಂದೆ ಕಲಿಯೋದು ಎಷ್ಟು ವ್ಯತ್ಯಾಸ ಇರುತ್ತೆ?
0: ತುಂಬಾನೇ ವ್ಯತ್ಯಾಸ ಇರುತ್ತೆ.
1: ವಿಚ್ ಒನ್ ಇಸ್ ಬೆಟರ್?
0: ಎದುರುಗಡೆನೆ ಕುತ್ಕೊಂಡು ಕಲಿಯು ಆಫ್ಲೈನ್, ಅದೇ ಕರೆಕ್ಟ್. ಸಂಗೀತ ಯಾವಾಗ್ಲೂ ಅದ್ ಹೆಂಗಾಗತ್ತೆ, ಸುಮ್ನೆ ಕಲ್ತ್ವಿ ಆಯ್ತು ನಾವು ಕಲ್ತಿದ್ವಿ ಅಂತ ಇಷ್ಟೇ.
1: ಈಗ ಸಂಗೀತದ ಬಗ್ಗೆ ಸೀರಿಯಸ್ ಆಗಿ ಯಾರು ಬರ್ತಾರೆ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ.
0: ಗೊತ್ತಾಗುತ್ತೆ
1: ಎಷ್ಟು ಜನ ಸಂಗೀತಕ್ಕೆ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಸೊ ಅಂತ ಸೀರಿಯಸ್ ಮಕ್ಕಳು ಮಧ್ಯದಲ್ಲಿ ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೇಗೆ ಅವ್ನು ಹಿಡಿದಿಟ್ಕೊಳ್ಳೋದು?
0: ಇಲ್ಲ, ಅದಕ್ಕೆ ಪೇರೆಂಟ್ಸ್ ಆ ರೀತಿ ಮನೆಯಲ್ಲಿ ವಾತಾವರಣ ಅವ್ರು ಕ್ರಿಯೇಟ್ ಮಾಡ್ಬೇಕಾಗುತ್ತೆ.
1: ಬೈ ಚಾನ್ಸ್ ಅಂತ ಮಗು ಸಿಕ್ಕಾಗ ನೀವು ಅವ್ರ ಅಪ್ಪ ಅವ್ನ ಕರೆದು ಹೇಳ್ತೀರಾ?
0: ಖಂಡಿತ ಹೇಳ್ತೇನೆ, ಇಲ್ಲ ಮಾಡಿಸಿ ಅವ್ರಿಗೆ. ಒಬ್ಬ ಚಿಕ್ಕ ಹುಡುಗಿ ಬರ್ತಾರೆ, ಎಷ್ಟೊಂದು ಮಕ್ಕಳು ಬರ್ತಾರೆ ನನ್ನ ಕಡೆ ಫಸ್ಟ್ ಸ್ಟ್ಯಾಂಡರ್ಡು, ಆಮೇಲೆ ಅವರೆಲ್ಲ ಒಬ್ಬಳಂತೂ ಎಲ್ ಕೆ ಜಿಯಿಂದ ಹುಡುಗಿ ಬರ್ತಿಲ್ಲ, ಅವ್ರಿಗೆಲ್ಲ ಕಲ್ಸೋಕ್ಕಾಗಲ್ಲ, ಅಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಕಲಿಸ್ಲಿಕ್ಕಾಗಲ್ಲ. ಅವ್ರಿಗೆ ಕೇಳಿಸಿ ಬರೀ, ಈಗ ಅವ್ರಿಗೊಂದು 8 ವರ್ಷ ಆದಮೇಲೆ ಕಲೀಲಿಕ್ಕೆ ಪ್ರಾರಂಭ ಮಾಡಲಿ ಅವರು ಅಂತ ನಾನು ಹೇಳ್ತಿದ್ದೆ. ಇಲ್ಲ, ಒಂದ್ಸರಿ ಕೇಳಿ ಆ ಹುಡುಗಿ ಹಾಡಿದ್ದು ಅಂತ ಅಂದರು. ನಾನು ಕೇಳಿದ್ರೆ ಅವಳು ಎಷ್ಟು ಒಳ್ಳೆಯ ಶ್ರುತಿ ಅಂದರೆ, ಈ ಶ್ರುತಿನಲ್ಲಿ ಹಾಡಮ್ಮ ಅಂದರೆ ಈ ಶ್ರುತಿನಲ್ಲಿ ಹಾಡ್ತಾ. ಅವ್ರಿಗೇನು ಸಂಗೀತ ನಾಲೆಜ್ ಇಲ್ಲ ಅವಳಿಗೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಶ್ರುತಿ ಮಾಡಿ ಹಾಡಿದ್ರೆ ಅದು ನನಗೆ ಬಹಳ ಆಶ್ಚರ್ಯ ಆಯ್ತು. ಅದು ದೇವ್ರು ಕೊಟ್ಟರು ವರ ಅದು. ಇನ್ನು ಕೆಲವ್ರಿಗೆ ನಾವು ಎಷ್ಟೇ ಶ್ರುತಿ ಹೇಳಿದ್ರು ಅವ್ರು ಗೊತ್ತೇ ಆಗೋದಿಲ್ಲ ಶ್ರುತಿನಲ್ಲಿ ಹಾಡೋದಂದ್ರೆ ಅರ್ಥ ಆಗೋದಿಲ್ಲ.
1: ಅವ್ರು ಮುಂದೆ ಮುಂದೆ ಬರ್ಕೊಂಡಿರ್ತಾರೆ ಅಪಶ್ರುತಿ.
0: ಅದು ನಾನು ಹೇಳೋದು, ಸ್ವಲ್ಪ ಸಂಸ್ಕಾರ ಅನ್ನೋದು ಅದೇ ಹುಟ್ಟಿನಿಂದ ಬಂದಿರ್ತದಲ್ಲ, ಅಂಥವ್ರಿಗೆ ನಾವು ಯಾವಾಗಾದ್ರೂ
1: ಯಾರಾದ್ರೂ ಹೆಸರು ಶ್ರುತಿ ಅಂತಿದ್ರೆ ಮುಂದೆ ಇದ್ರೆ ಹಿಂದಾಕ ಆಮೇಲೆ ಹಾಕಮ್ಮ ಶ್ರುತಿ ಏನ್ ಹಾಕಮ್ಮ ಅಪಶ್ರುತಿ
0: ಹಂಗೆ ಹಂಗೆ ಏನು ಅಪಶ್ರುತಿ ಅಂದ್ರೇನೋ ಏನು ಬೇಸೂರ್ ಅಂದ್ರೆ
1: ಗೊತ್ತಾಗೋದೇ
0: ಇಲ್ಲ. ಅವ್ರಿಗಾದ್ರೆ ಪಾಪ ಬಹಳ ಇಷ್ಟ ಇರುತ್ತೆ, ಅವ್ರು ಕಲಿಬೇಕು ಅಂತ ತುಂಬಾ ಇಷ್ಟ ಇರ್ತದೆ. ಎಲ್ಲೋ ದೂರದಿಂದ ಬರ್ತಿರ್ತಾರೆ.
1: ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಹಿಂದೂಸ್ತಾನಿ ಗಾಯಕಿ ಅಂತ, ನಮಗೋಸ್ಕರ ಒಂದೇ ಸಾಲು ಖ್ಯಾಲ್ ಹಣ್ಣ ಹಾಡಿದ್ರೆ ಸಂತೋಷ. ಯಸ್, ನಮಗೋಸ್ಕರ ಅಂದ್ರೆ ನನ್ನ ಮತ್ತೆ ಸ್ನೇಹಿತರಿಗೆ ಎಲ್ಲರೂ ಕೇಳೋರಿಗೋಸ್ಕರ. ಯಸ್,
0: ಇದು ಕಲಾವತಿ ರಾಗದಲ್ಲಿ

0: ಫ್ಯಾಂಟಾಸ್ಟಿಕ್. ಸೊ ಯಾವ ಶೈಲಿನೂ ಬಿಟ್ಟಿಲ್ಲ, ಎಲ್ಲ ಶೈಲಿಯಲ್ಲೂ ಹಾಡಿದ್ರಿ, 1 ಗಂಟೆ ನಮ್ಮ ಜೊತೆ ಹಾಡಿದ್ರಿ, ಎಷ್ಟು ಮಾತುಗಳನ್ನು ಕೇಳಿದ್ರಿ, ಎಷ್ಟು ವಿಚಾರಗಳನ್ನು ಹೇಳಿದ್ರಿ. ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರ ಈ ಕಾರ್ಯಕ್ರಮ ನವಿಲುಗರಿ ಕಾರ್ಯಕ್ರಮ ಹೇಗಿತ್ತು?
1: ತುಂಬ ಚೆನ್ನಾಗಿತ್ತು. ನಮ್ಮಲ್ಲಿರೋ ವಿಚಾರಗಳನ್ನು ನಾವು ಹೇಳಿದೀವಿ ಇಲ್ಲಿ. ಈ ರೀತಿ ಎಲ್ಲ ಹೊಸ ಹೊಸ ಗೀತೆಗಳು ಅಂದರೆ ವಚನ ಆಗಲಿ, ದಾಸ ಸಾಹಿತ್ಯ ಆಗಲಿ, ಏನೇ ಇರಲಿ, ಹೊಸದನ್ನು ಪ್ರೇರೇಪಿಸಿ ಅದಕ್ಕೆ ಪ್ರೋತ್ಸಾಹ ಕೊಡಿ. ಹಳೆಯದನ್ನು ಬಿಡಿ ಅಂತ ಹೇಳ್ತಿಲ್ಲ, ಹಳೆಯದನ್ನು ಕೇಳಿ, ಅದ್ರ ಜೊತೆ ಹೊಸದು ಏನಾದರೂ ಬಂದರೆ ಅದನ್ನು ತಿಳ್ಕೊಂಡು ಅದರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನು ಪ್ರೋತ್ಸಾಹ ಕೊಡಿ. ಯಾಕಂದ್ರೆ ನಮ್ಮ ಸಾಹಿತ್ಯ, ಕನ್ನಡ ಸಾಹಿತ್ಯ ಸ್ವಲ್ಪದಲ್ಲ ತುಂಬ ದೊಡ್ಡದಿದೆ ಎಲ್ಲ ವಿಷಯ, ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಆಮೇಲೆ ಮತ್ತು ಬೇರೆ ಏನೇ ತಗೊಳ್ಳಿ ನೀವು, ಅಷ್ಟು ದೊಡ್ಡದಿದೆ. ಅದನ್ನ ಎಲ್ಲವನ್ನು ಕಲಿಯೋಣ, ಎಲ್ಲದರಲ್ಲಿ ಇರುವಂಥ ಒಂದು ಶಕ್ತಿ ಏನಿದೆ ಅಲ್ಲ ವಿಷಯ, ಅದನ್ನು ಗ್ರಹಿಸೋಣ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶಕರಾಗೋಣ ಅನ್ನೋದು ನನ್ನ ವಿಚಾರ.
0: ಸೂಪರ್ ಆಗಿ ಹೇಳಿದ್ರೆ, ಒಳ್ಳೆ ವಿಷಯಗಳನ್ನ ಹೇಳಿದ್ರಿ. ಈ ಮಾತಿನೊಂದಿಗೆ ಈ ದಿನದ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೇಳಿ
1: ಎಲ್ರಿಗೂ, ಇಲ್ಲಿರುವಂಥ ಎಲ್ರಿಗೂ ನನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ರೇನ್ಬೋ ಎಲ್ಲದಕ್ಕೂ ನನ್ನ ಅನೇಕ ವಂದನೆಗಳು ಮತ್ತು ಕೃತಜ್ಞತೆಗಳು. ಹಾಗೆ ಸುಧೀಂದ್ರ ಅವರೇ ನಿಮಗೂ ಅನೇಕ ವಂದನೆಗಳು, ನಾಗಶ್ರೀ ನಿಮಗೂ ವಂದನೆಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು,
0: ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಣ್ಣವರಾದಂಥ ಒಂದು ಗಝಲ್ ಸ್ಟೈಲ್ ಹಾಡಿನೊಂದಿಗೆ.

ಆಕಾಶವಾಣಿ ಎಫ್ ಎಂ ರಾಯ್ಮು ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಕರೆಯಲಿ ಕೈರುಚಿಯಲ್ಲಿ. ಕರೆಯಲಿ ಕೈರುಚಿಯಲ್ಲಿ ಇವತ್ತು ಯಾವುದೇ ರೆಸಿಪಿ ಕೊಡ್ತಾ ಇಲ್ಲ, ಆದರೆ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿದಿನ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋರೆಲ್ಲರಿಗೂ ಕೂಡ ಯಾವುದೋ ಒಂದು ಪದಾರ್ಥ, ಯಾವುದೋ ಒಂದು ತರಕಾರಿ ತುಂಬಾ ಫೇವ್ರೇಟ್ ಇರುತ್ತೆ. ಫೇವ್ರೇಟ್ ಅಂದರೆ ಅದರ ರುಚಿಯ ಕಾರಣಕ್ಕೆ ಅಂತಲ್ಲ, ಅದೊಂದು ಇದ್ರೆ ಹೆಂಗೋ ಜಯಿಸ್ಬಿಡ್ಬಹುದು ಅಡುಗೆ ಮನೆಯಲ್ಲಿ ಅಂತ. ಅದರಿಂದಲೇ ಸಾರು ಮಾಡಬಹುದು, ಪಲ್ಯ ಮಾಡಬಹುದು, ರೊಟ್ಟಿ ಮಾಡಬಹುದು, ಅಥವಾ ಅವಲಕ್ಕಿಗೂ ಹಾಕ್ಬೋದು, ಇನ್ನೊಂದಕ್ಕೂ ಹಾಕ್ಬೋದು. ಹಂಗೆ ಆಲ್ ಇನ್ ಆಲ್ ಒಂದೇ ಇರುತ್ತೆ, ಪ್ರತಿಯೊಂದಕ್ಕೂ ಕೂಡ ಹೊಂದುವಂತಹ ಪದಾರ್ಥ. ಇದೊಂದು ತರಕಾರಿ ಇದ್ರೆ ಸಾಕಪ್ಪ ಮನೆಯಲ್ಲಿ, ನಾನು ಹೆಂಗೋ ಜಯಿಸ್ಬಿಡ್ತೀನಿ ಒಂದೆರಡು ದಿನ ಅನ್ನೋ ರೀತಿ. ಮತ್ತೆ ಯಾವತ್ತೇ ಆದರೂ ಕೂಡ ಫ್ರಿಡ್ಜಲ್ಲಿ ಇರಬಹುದು ಅಥವಾ ಹೊರಗಡೆ ಇರಬಹುದು, ಇದೊಂದು ತರಕಾರಿ ಇರಲಿ ಅಂತ ಅನ್ಸೋದು ನಿಮ್ಮ ಮನೆಯಲ್ಲಿ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಕರಿಯಲಿ ಕೈರುಚಿಯಲ್ಲಿ ಕೇಳಿದ್ದೆ, ನಿಮ್ಮನೆಯಲ್ಲಿ ಒಂದು ಪದಾರ್ಥ, ಇದೊಂದು ತರಕಾರಿ ಅಥವಾ ಏನಾದರೂ ಇದ್ರೆ ಏನ್ ಬೇಕಾದ್ರೂ ಜಯಿಸ್ಬಿಡ್ಬಹುದು ಅಂತ ಅನ್ಸುವಂಥದ್ದು ಯಾವುದು ಅಂತ. ಅದಕ್ಕೆ ಮೆಸೇಜ್ ಮಾಡಿದ್ದಾರೆ ಹರೀಶ್ ಅವರು, ನನಗೆ ಕುಂಬಳಕಾಯಿ ಸೌತೆಕಾಯಿ ಇದಿದ್ರೆ ಸಾಕು, ಏನ್ ಬೇಕಾದ್ರೂ ನಿಭಾಯಿಸ್ಬೋದು ಅನ್ಸುತ್ತೆ ಅಂತ. ಮತ್ತಿನ್ನೊಬ್ರು ಮೆಸೇಜ್ ಮಾಡಿದ್ದಾರೆ, ಟೊಮೆಟೊ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದ್ರೆ ಸಾಕೇ ಸಾಕು ಅಂತಿದ್ದಾರೆ ಸರಸ್ವತಿ ಸಿದ್ದಪ್ಪ ಅವರು. ಇಷ್ಟೊಂದು ಐಟಮ್ ಹೇಳ್ಬಿಟ್ರಲ್ಲ ನೀವು, ಯಾವ್ದಾದ್ರು ಒಂದು ಹೇಳ್ಬೇಕಿತ್ತು. ಆಕ್ಚುಲಿ ಆಲೂಗಡ್ಡೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ನಮ್ಮನೆಯಲ್ಲಿ ಇದಕ್ಕೆ ಕುಲಗುರು ಅಂತ ಕರಿತೀವಿ ಅಂತಿದ್ದಾರೆ ಗಿರೀಶ್ ಬೆಳಗಾವಿಯಿಂದ. ವಾವ್. ಹಾಗೇನೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಹೇಳ್ತಾ ಇದ್ದಾರೆ, ನಮ್ಮನೆಯಲ್ಲಿ ಟೊಮೆಟೊ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ ಅಂತ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಅವರು ಹೇಳ್ತಿದ್ದಾರೆ, ನಮ್ಮನೇಲಿ ಬದನೆಕಾಯಿ ಇದ್ರೆ ಸಾಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನನ್ಗೇನು ಅನ್ಸುತ್ತೆ ಗೊತ್ತಾ, ಹಿಂಗು ತೆಂಗು ಇದ್ರೆ ಮಂಗನಾದ್ರೂ ಅಡುಗೆ ಮಾಡಬಹುದು ಅಂತಾರಲ್ಲ, ತೆಂಗಿನಕಾಯಿ ಒಂದು ಮನೇಲಿದ್ರೆ ಎಷ್ಟು ಧೈರ್ಯ ಗೊತ್ತಾ, ಚಟ್ನಿ ಆದರೂ ಮಾಡಬಹುದು, ರೊಟ್ಟಿಗಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಅದನ್ನೇ ನಾವು ತಂಬುಳಿ ಮತ್ತೊಂದು ಮಗದೊಂದು ಮಾಡಿಬಿಡ್ಬಹುದು. ಹೀಗೆ ತೆಂಗಿನಕಾಯಿ ಬಂದಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ, ತೆಂಗಿನಕಾಯಿ ಇದ್ರೆ ಅದನ್ನೇ ಚಿತ್ರಾನ್ನ ಮಾಡ್ಕೋಬಹುದು, ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಒಂದು ಚಿತ್ರಾನ್ನ ಆಗುತ್ತೆ. ಹೀಗೆ ತೆಂಗಿನಕಾಯಿ ಒಂದಿದ್ರೆ ಸಾಕು ಕೈಗಾವಲ್ಗೆ ಅಂತ ಅನಿಸ್ತಾ ಇರುತ್ತೆ ನನಗೆ. ಅದಲ್ಲೇ ನೀವು ಹೇಳಿದ ಹಾಗೆ ಕೆಲವರಿಗೆ ಟೊಮೆಟೊ ಇದ್ರೆ ಆಗುತ್ತೆ, ಆಲೂಗಡ್ಡೆ ಇದ್ರೆ ಆಗುತ್ತೆ, ಆದರೆ ವಿಶೇಷ ಅನಿಸಿದ್ದು ಬದನೆಕಾಯಿ ರಿಕ್ವೆಸ್ಟು. ಮತ್ತು ಇನ್ನು ಕೆಲವರಿಗೆ ಕುಂಬಳಕಾಯಿ ಸೌತೆಕಾಯಿ ಇದ್ರೂ ಕೂಡ ಮನೆ ತುಂಬಿದ ಹಾಗೆ ಇರುತ್ತಂತೆ. ನೀವು ಕೂಡ ಇದೇ ರೀತಿಯಾಗಿ ಅಂದ್ಕೊಂಡಿರ್ತೀರಿ ಅಂತ ಅನಿಸಿತ್ತು ನನಗೆ, ಅದಕ್ಕೆ ಕೇಳಿದ್ದೆ. ಇವತ್ತಿನ ಈ ಕರೆಯಲ್ಲಿ ಕೈರುಚಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬು, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ ಎಂ ರಾಯ್ಬೋ ಕೇಳ್ತಾ ಇದ್ದೀರಿ. ಅನಂತಮೂರ್ತಿ ಬೀಟ್ರೂಟ್ ಇದ್ರೆ ನಂಗೆಲ್ಲ ಇದ್ದ ಹಾಗೆ ಅಂತಿದ್ದಾರೆ, ತುಪ್ಪ ಇದ್ರೆ ಸಾಕು ಅಂತಿದ್ದಾರೆ ಅನು ಅವರು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಂದೇಶ ಕಳಿಸಿದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳ್ತೀರಿ. ಇದಾದ ನಂತರ ಮತ್ತೆ ನಾವು ಜೊತೆ ಆಗ್ತೀವಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ಸ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ ಎರಡು ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಭಾರತದೊಂದಿಗಿನ ವ್ಯಾಪಾರ ಮತ್ತು ಹೂಡಿಕಾ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಅನ್ವೇಷಿಸುವಂತೆ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವಂತೆ ಕತಾರ್ನಲ್ಲಿರುವ ಉದ್ಯಮಗಳಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ದೋಹಾದಲ್ಲಿ ನಡೆದ ಕತಾರ್ ಉದ್ಯಮಿಗಳ ಸಂಘದ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಕ್ಷಿಪ್ರ ಆರ್ಥಿಕ ಪ್ರಗತಿ ಹಾಗೂ 2025-26 ಹಣಕಾಸು ವರ್ಷದಲ್ಲಿ ದಾಖಲಾದ 94.5 ಬಿಲಿಯನ್ ಡಾಲರ್ಗೂ ಹೆಚ್ಚಿನ ಸಾರ್ವಕಾಲಿಕ ವಿದೇಶಿ ನೇರ ಹೂಡಿಕೆಯನ್ನು ಈ ವೇಳೆ ಉಲ್ಲೇಖಿಸಿದರು. ಇದಕ್ಕೂ ಮುನ್ನ ಕತಾರ್ನ ವಿದೇಶಿ ವ್ಯಾಪಾರ ಸಚಿವ ಡಾ ಅಹಮದ್ ಬಿನ್ ಮೊಹಮ್ಮದ್ ಅಲ್ ಸಯ್ಯದ್ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ಮೂಲಸೌಕರ್ಯ, ಆಹಾರ ಭದ್ರತೆ, ಆರೋಗ್ಯ ಹಾಗೂ ನವೋದ್ಯಮ ವಲಯಗಳ ಹೂಡಿಕೆ ಕುರಿತು ಚರ್ಚಿಸಲಾಯಿತು. ಇದರ ಜೊತೆಗೆ ಭಾರತದಲ್ಲಿ ಕತಾರ್ನ 10 ಬಿಲಿಯನ್ ಡಾಲರ್ ಹೂಡಿಕೆ ಬದ್ಧತೆಯ ಅನುಷ್ಠಾನ, ಕತಾರ್ ಹೂಡಿಕೆ ಪ್ರಾಧಿಕಾರದ ಕಚೇರಿ ಸ್ಥಾಪನೆ, ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಚುರುಕುಗೊಳಿಸುವ ಬಗ್ಗೆಯೂ ಉಭಯ ನಾಯಕರು ಸಮಾಲೋಚಿಸಿದರು. ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯವು ಅತ್ಯಂತ ಬಲವಾದ ವೇಗವನ್ನು ಪಡೆದುಕೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಉತ್ಪಾದಕರ ಸಂಘ ಆಯೋಜಿಸಿದ್ದ ಉದ್ಯಮಿಗಳ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತದ ವಿಸ್ತರಿಸುತ್ತಿರುವ ಕೈಗಾರಿಕಾ ಕ್ಷೇತ್ರ ಹಾಗೂ ಪರಿಣಿತ ಮಾನವ ಸಂಪನ್ಮೂಲದ ಕುರಿತು ಮಾಹಿತಿ ನೀಡಿದರು. ಉಭಯ ದೇಶಗಳ ಆರ್ಥಿಕತೆಗೆ ಹೊಸ ಶಕ್ತಿ ತುಂಬಲು ಮತ್ತು ಸದೃಢ ಪೂರೈಕೆ ಸರಣಿಯನ್ನು ನಿರ್ಮಿಸಲು ಅಮೆರಿಕದ ಉತ್ಪಾದನಾ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸಬೇಕು ಎಂದು ಸಚಿವರು ಕರೆ ನೀಡಿದರು. ವಿಶೇಷವಾಗಿ ಭಾರತದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳಲು ಹಾಗೂ ಸುಧಾರಿತ ಉತ್ಪಾದನಾ ವಲಯಗಳಲ್ಲಿ ಜಂಟಿ ಹೂಡಿಕೆ ಮಾಡಲು ಅಮೆರಿಕದ ಉದ್ಯಮಿಗಳಿಗೆ ಅವರು ಈ ಸಂದರ್ಭದಲ್ಲಿ ಆಹ್ವಾನ ನೀಡಿದರು. ಕೇಂದ್ರ ಸರ್ಕಾರ ಪ್ರಯಾಣಿಕ ವಾಹನಗಳಿಗಾಗಿ ಹೊಸ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಕಾನಮಿ CAFE ಮಾನದಂಡಗಳನ್ನು ಅಧಿಕೃತವಾಗಿ ಅಧಿಸೂಚಿಸಿದೆ. ಈ ನೂತನ ನಿಯಮಗಳು 2027 ಏಪ್ರಿಲ್ 1 ಜಾರಿಗೆ ಬರಲಿದ್ದು 2032 ಮಾರ್ಚ್ 31 ಚಾಲ್ತಿಯಲ್ಲಿರಲಿವೆ. ದೇಶದಲ್ಲಿ ಮಾರಾಟಕ್ಕಾಗಿ ಉತ್ಪಾದಿಸಲಾಗುವ ಹಾಗೂ ಆಮದು ಮಾಡಿಕೊಳ್ಳಲಾಗುವ ಎಲ್ಲ ಹೊಸ ಪ್ರಯಾಣಿಕ ವಾಹನಗಳಿಗೆ ಈ ಇಂಧನ ಕಾರ್ಯಕ್ಷಮತೆ ನಿಯಮಗಳು ಅನ್ವಯವಾಗಲಿದ್ದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸ್ಪಷ್ಟ ಮತ್ತು ಸ್ಥಿರವಾದ ನೀತಿ ಚೌಕಟ್ಟನ್ನು ಒದಗಿಸಲಿವೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಈ ಹೊಸ ಮಾನದಂಡಗಳು ವಾಹನಗಳಲ್ಲಿ ತಂತ್ರಜ್ಞಾನದ ನಾವೀನ್ಯತೆಗೆ ಉತ್ತೇಜನ ನೀಡಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ನೆರವಾಗಲಿವೆ. ಮುಂಬರುವ 5 ವರ್ಷ

ರಾಜ್ಯಗಳಲ್ಲಿ ವರ್ಷದಿಂದ ವರ್ಷಕ್ಕೆ ನಿಯಮಗಳನ್ನು ಹೆಚ್ಚು ಕಠಿಣಗೊಳಿಸಲಾಗುತ್ತಿದ್ದು ಇಂಧನ ಬಳಕೆ ಪ್ರಮಾಣವನ್ನು 2027-28 ಪ್ರತಿ 100 ಕಿಲೋಮೀಟರ್ಗೆ 3.99 ಲೀಟರ್ನಿಂದ 2031-32 ವೇಳೆಗೆ ಪ್ರತಿ 100 ಕಿಲೋಮೀಟರ್ಗೆ 3.32 ಲೀಟರ್ಗಳಿಗೆ ಇಳಿಸುವ ಗುರಿ ಹೊಂದಲಾಗಿದೆ. ಇದರಿಂದಾಗಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ 16% ಹೆಚ್ಚು ಇಂಧನ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು 3 ಅಕ್ಟೋಬರ್ ಭೋಪಾಲ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಭೇಲ್ ದಸರಾ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಗೋಪಾಲಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸ ಅಪರಾಧ ಕಾನೂನುಗಳ ಕುರಿತಾದ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಭೌರಿ ಬಳಿ IISER ಕ್ಯಾಂಪಸ್ಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಉಜ್ಜಯಿನಿಯಲ್ಲಿ ಡೈರಿ ಘಟಕ ಹಾಗೂ ಭೋಪಾಲ್ನಲ್ಲಿ ಸಂಸ್ಕರಿಸಿದ ಹಾಲಿನ ಉತ್ಪನ್ನಗಳ ಘಟಕ ಸೇರಿದಂತೆ ಹಲವು ಡೈರಿ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು. ಭೋಪಾಲ್ ಪಶ್ಚಿಮ ಬೈಪಾಸ್ ರಸ್ತೆಗೂ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಾಂಸ್ಕೃತಿಕ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಗಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲ ಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ಶುದ್ಧ ಮತ್ತು ನಿಯಮಿತವಾಗಿ ಪರಿಷ್ಕರಿಸಲ್ಪಟ್ಟ ಮತದಾರರ ಪಟ್ಟಿಯೇ ಪ್ರಜಾಪ್ರಭುತ್ವದ ಜೀವಾಳ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ತಪ್ಪು ಮತ್ತು ಅನರ್ಹ ಹೆಸರುಗಳು ಉಳಿದುಕೊಂಡರೆ ಇಡೀ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗೆ ಧಕ್ಕೆ ತರುತ್ತದೆ ಎಂದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಶೂಟಿಂಗ್ ಟ್ರ್ಯಾಪ್ ಮಿಶ್ರತಂಡ ವಿಭಾಗದಲ್ಲಿ ನೀರು ದಾಂಡ ಮತ್ತು ಕೈನಾನ್ ಚೆನ್ನೈ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಮೂಲಕ ನೀರು ದಾಂಡ 2 ಚಿನ್ನದ ಪದಕ ಭೇಟಿಯಾಡಿದರೆ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕಾಂಪೌಂಡ್ ವಿಭಾಗದಲ್ಲಿ 2 ಚಿನ್ನದ ಪದಕಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಸಾಹಿಲ್ ಜಾಧವ್ ಹಾಗೂ ಚಿಕಿತಾ ತನಿಪಾರ್ತಿ ಅವರನ್ನೊಳಗೊಂಡ ಭಾರತದ ಕಾಂಪೌಂಡ್ ಮಿಶ್ರ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಈ ಐತಿಹಾಸಿಕ ಗೆಲುವಿನೊಂದಿಗೆ ಈ ಜೋಡಿ 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಅಧಿಕೃತ ಅರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನು 60 kg ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಪ್ರಿಯಾ ಘಾಂಗಾಸ್ ಕಂಚು ಪದಕ ಪಡೆದಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮಹಿಳೆಯರ ಕಾಂಪೌಂಡ್ ಆರ್ಚರಿ ತಂಡದ ಫೈನಲ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ತಂಡವನ್ನು 238-234 ಅಂಕಗಳ ಅಂತರದಿಂದ ಸೋಲಿಸಿ ಸ್ವರ್ಣ ಪದಕವನ್ನು ಜಯಿಸಿತು. ಗುವಾಹಟಿಯ ಪರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 2 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ 2 ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ರಿ. 1:20:22 ಇದೆ. ಈಗ ಕೇಳಿ ಕಗ್ಗದ ಸಿರಿ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಲಬೊಮ್ಮ ಚರಜಾಹ್ನವಿಯ ಮಾಯೇ ಪರಸತ್ವ ಘನದ ವಿದ್ರವ ರೂಪ ವಿಶ್ವ. ಸ್ಥಿರ ಹಿಮಾಚಲ ಬೊಮ್ಮ ಚರಜಾಹ್ನವಿಯ ಮಾಯೇ ಪರಸತ್ವ ಘನದ ವಿದ್ರವ ರೂಪ ವಿಶ್ವ. ಪರಮಾರ್ಥ ಕೊಂದಕ್ಷಿ ವ್ಯವಹಾರ ಕಿನ್ನೊಂದು ಎರಡು ಮೊಂದಾಂತರ್ಯ ಮಂಕುತಿಮ್ಮ. ಪರಮಾರ್ಥ ಕೊಂದಕ್ಷಿ ವ್ಯವಹಾರ ಕಿನ್ನೊಂದು ಎರಡು ಮೊಂದಾಂತರ್ಯ ಮಂಕುತಿಮ್ಮ.

ಇನ್ನು ಮುಂದೆ ಸ್ವಲ್ಪ ಗಂಭೀರವಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆನೂ ಕೂಡ ಹತ್ತು ಹಲವಾರು ಪದ್ಯಗಳಿವೆ. ಅದು ಪರಬ್ರಹ್ಮ ಪರಸತ್ವ ಬೊಮ್ಮನ ಒಂದು ಚಿತ್ರಣ. ಅದನ್ನು ಅರ್ಥ ಮಾಡಿಕೊಳ್ಳೋದೆ ಬಹಳ ಕಷ್ಟ. ಆದರೂ ಕೂಡ ಕೆಲವು ಉದಾಹರಣೆಗಳ ಮೂಲಕ, ಉಪಮಾನ ಉಪಮೇಯದ ಮೂಲಕ ನಮಗೆ ಸ್ಪಷ್ಟಪಡುವಂತಹ ಪ್ರಯತ್ನ ಮಾಡಿದ್ದಾರೆ ತಿಮ್ಮಗುರು ಡಿ ವಿ ಜಿ ಅವರು. ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ ಅಂತ ಶುರುವಾಗುವ ಈ ಪದ್ಯ ವಿವರಣೆ ಹೀಗಿದೆ. ತುಂಬಾ ಚೆನ್ನಾಗಿ ಭೌತ ವಿಜ್ಞಾನಕ್ಕೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳುವಂತಹ ಮಾತು ಹೇಳಿದ್ದಾರೆ. ಸ್ಥಿರವಾಗಿ ನಿಂತಿರತಕ್ಕಂತಹ ಹಿಮದಿಂದ ಆವೃತವಾಗಿರತಕ್ಕಂತಹ ಆ ಒಂದು ಹಿಮಾಲಯವೇ ಬ್ರಹ್ಮ ಇದ್ದ ಹಾಗೆ. ಅಲ್ಲಿಂದ ಜನಿಸಿ ಭೋರ್ಗರೆದು ಹರಿಯುತ್ತಿರುವ ಗಂಗೆಯೇ ಮಾಯೆ. ಪರಸತ್ವ ಘನರೂಪ ಆಗಿದೆ, ಅಚಲವಾಗಿದೆ, ನಿಶ್ಚಲವಾಗಿದೆ. ಆದರೆ ದ್ರವರೂಪದಲ್ಲಿರತಕ್ಕಂತಹ ಮಾಯೆ ಇದೆಯಲ್ಲ, ಅದು ಚಲನಶೀಲವಾಗಿದೆ. ಪರಮಾರ್ಥವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಬೇರೆ ಒಂದು ಒಳದೃಷ್ಟಿ ಬೇಕಾಗತ್ತೆ. ಜಗತ್ತಿನ ವ್ಯವಹಾರ ತಿಳಿಯಬೇಕಾದ್ರೆ ಹೊರಗೆ ಕಾಣಿಸುವ ಕಣ್ಣಿನ ದೃಷ್ಟಿನೇ ಸಾಕು. ಎರಡೂ ದೃಷ್ಟಿಗಳ ಅಂತರಂಗ ಒಂದೇ ಆಗಿದೆ.

ಚೈತನ್ಯ ಬ್ರಹ್ಮ ಪರವಸ್ತು ಇದೆಯಲ್ಲ, ಘನಾಕಾರವಾದ ಹಿಮಾಚಲ, ಏಕಮೇವ, ಸ್ಥಿರವಾದದ್ದು, ಅಚಲವಾದದ್ದು. ಆದರೆ ಆ ಹಿಮವೇ ಬಿಸಿಲಿನಿಂದ ಕರಗಿ ಹನಿ ಹನಿಯಾಗಿ, ತೊರೆಯಾಗಿ, ನದಿಯಾಗಿ, ಜಲಪಾತವಾಗಿ ಭೋರ್ಗರಿಯುತ್ತಾ ವಿವಿಧ ಪಾತ್ರಗಳಲ್ಲಿ ಹರಿದು ಬರ್ತಾ ಇದೆಯಲ್ಲ, ಅದೇ ಮಾಯೆ. ಒಬ್ಬನೇ ಆಟದಲ್ಲಿ ತೊಡ್ಕೊಳ್ಳೋದು, ಆನಂದಿಸೋದು ಸಾಧ್ಯ ಇಲ್ಲ, ಮತ್ತೊಬ್ಬ ಆಟಗಾರ್ತಿ ನನಗೆ ಬೇಕು ಅಂತ ಮಾಯೇನೇ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮ. ಶಾಖದಿಂದ ನೀರಾಗತ್ತೆ, ಆ ನೀರಿಗೆ ಶಾಖ ಕೊಟ್ಟರೆ ಆವಿಯಾಗತ್ತೆ. ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಮಂಜುಗಡ್ಡೆ, ಸ್ಥಿರವಾಗಿರುವ ಮಂಜುಗಡ್ಡೆ ಚಲಿಸುವ ನೀರಾಗತ್ತೆ, ನಂತರ ಕಣ್ಣಿಗೆ ಕಾಣದೇ ಇರತಕ್ಕಂಥ ಆವಿಯಾಗಿ ಹೋಗುತ್ತೆ. ಒಂದೇ ವಸ್ತುವಿನ ವಿವಿಧ ರೂಪಗಳು. ಹಾಗೆ ಪರಮಾತ್ಮ ಪರಸತ್ವ ದರ್ಶನಕ್ಕೆ ಇದರ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಅಂತರೀಕ್ಷಣೆ ಬೇಕು, ಒಳಗಣ್ಣು ಬೇಕು. ವ್ಯವಹಾರ ವಿಶ್ವದರ್ಶನಕ್ಕೆ, ಜಗತ್ತನ್ನು ನೋಡಲಿಕ್ಕೆ ಹೊರಗಣ್ಣು ಬೇಕು. ಜೀವ ಜಡರೂಪ ಪ್ರಪಂಚವನ್ನದಾವುದೋ ಆವರಿಸಿಕೊಂಡು ಒಳನೆರೆದು ಮೆಹುದಂತೆ, ಭಾವ ಕೊಳಪಡದಂತೆ, ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ ತಗುಂಡಪ್ಪನವರು ಪ್ರಾರ್ಥನಾ ಪದ್ಯದಲ್ಲೇ ಹೇಳಿದ್ದಾರೆ.

ನೀ ತತ್ವವಂ ಗ್ರಹಿಸು, ಬ್ರಹ್ಮ ಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ. ಒಮ್ಮನಸಿನಿಂದ ನೀ ತತ್ವವಂ ಗ್ರಹಿಸು, ಬ್ರಹ್ಮ ಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ. ಸುಮ್ಮನಿರು ನಿನ್ನ ಪಾಡನು ಪಡುತ್ತ ತುಟಿ ಬಿಗಿದು, ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ. ಸುಮ್ಮನಿರು ನಿನ್ನ ಪಾಡನು ಪಡುತ್ತ ತುಟಿ ಬಿಗಿದು, ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಸೇವಾ ಸಂಕಲ್ಪ ಅಭಿಯಾನ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಇಂದಿನ ವಿಷಯ ಬಾಹ್ಯಾಕಾಶ ವಲಯದ ಸುಧಾರಣೆಗಳು. ಭಾಗವಹಿಸಲಿದ್ದಾರೆ ಗಿರೀಶ್ ಲಿಂಗಣ್ಣ, ರಕ್ಷಣಾ ಹಾಗೂ ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪವಿ, ಹಿರಿಯ ಪತ್ರಕರ್ತರು.
2: ನಮಸ್ಕಾರ ಶ್ರೋತೃಗಳೇ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ವಲಯದ ಸುಧಾರಣೆಗಳು 2023 ಕುರಿತಂತೆ ನಾವಿವತ್ತು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ವಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗಿರುವಂತಹ ಮಹತ್ವದ ಬದಲಾವಣೆಗಳು, ಸುಧಾರಣೆಗಳು, ಮತ್ತೆ ಇದರಿಂದ ಆಗ್ತಾ ಇರುವಂತಹ ಲಾಭಗಳು, ಮತ್ತೆ ಮನುಕುಲಕ್ಕೆ ಬಾಹ್ಯಾಕಾಶ ಕ್ಷೇತ್ರ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನೋ ಹಲವು ವಿಷಯಗಳ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ರಕ್ಷಣಾ ವಲಯ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು ಮತ್ತೆ ಅಂಕಣಕಾರರು. ಹಲವಾರು ಪತ್ರಿಕೆಗಳಿಗೆ, ಹಲವಾರು ಕನ್ನಡ ಮತ್ತೆ ಆಂಗ್ಲ ಭಾಷೆಯ ಹಲವಾರು ಪತ್ರಿಕೆಗಳಿಗೆ ಅಂಕಣವನ್ನು ನಿರಂತರವಾಗಿ ಬರೆದು ನಮ್ಮ ವಿಜ್ಞಾನ ಕ್ಷೇತ್ರವನ್ನ ಕನ್ನಡದ ಮೂಲಕ ಪರಿಚಯಿಸ್ತಾ ಇರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ಕಾರ ಸರ್.
2: ನೀವು ಕನ್ನಡದಲ್ಲಿ ಒಂದು ವಿಜ್ಞಾನ ಕ್ಷೇತ್ರವನ್ನ, ಬಾಹ್ಯಾಕಾಶ ಕ್ಷೇತ್ರವನ್ನ ಮತ್ತೆ ರಕ್ಷಣಾ ವಲಯದ ಒಂದು ವೈಶಿಷ್ಟ್ಯತೆಗಳನ್ನ ನೀವು ಪರಿಚಯ ಮಾಡಿಕೊಡ್ತಾ ಇದ್ದೀರಾ ನಮ್ಮ ನಾಡಿನ ಜನರಿಗೆ. ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಸರ್, ಈಗ 2023 ಬಾಹ್ಯಾಕಾಶ ವಲಯದ ಸುಧಾರಣೆಗಳ ಮೂಲಭೂತ ಅಂಶಗಳೇನು ಅಂತ.
3: 2023 ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಅನೇಕರಿಗೆ ಒಂದು ಗೊಂದಲ ಇದೆ. ಎಲ್ಲಪ್ಪ ಇಸ್ರೋನ ಪ್ರೈವೇಟೈಸ್ ಮಾಡ್ತಾರ, ಇಸ್ರೋನ ಮುಚ್ಚಿಬಿಡ್ತಾರ? ಇಲ್ಲ, 2023 ಏನಂತ ಮಾಡಿದ್ರು ಅಂದ್ರೆ ಮೋರ್ ಆಫ್ ಪ್ರೈವೇಟ್ ಪ್ಲೇಯರ್ಸ್ನ ತಗೊಂಬಂದ್ರು ಈ ಒಂದು ವಲಯದಲ್ಲಿ. ಸೊ ಮೊದಲು ಒಂದೋ ಎರಡೋ ಸ್ಪೇಸ್ ಸ್ಟಾರ್ಟಪ್ ಇತ್ತು. ಈ ಚಂದ್ರಯಾನ ಅದೆಲ್ಲ ಆಗ ನಂತರ ಇವತ್ತಿನ ಒಂದು ಪಾಪ್ಯುಲೇಷನ್ ತಗೊಂಡ್ರೆ ಮೋರ್ ದೆನ್ 400 ಸ್ಟಾರ್ಟ್ಅಪ್ಸ್ ಶುರುವಾಗಿದೆ ಈ ಒಂದು ವಲಯದಲ್ಲಿ. ಇದರಲ್ಲಿ ಇಸ್ರೋನ್ ಪ್ರೈವೇಟೈಸ್ ಮಾಡ್ತಾ ಇಲ್ಲ, ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು. ಇಸ್ರೋಗೆ ಅವ್ರದೇ ಆದ ಕೆಲಸ ಅಂದ್ರೆ ಅವರ ಕೋರ್ ವರ್ಕ್ ಅಂದ್ರೆ ಅವ್ರದ್ದು ರಿಸರ್ಚ್ ಅಂದ್ರೆ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಅಂದ್ರೆ ಈಗ ಒಂದು ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗೋದು, ಇಲ್ಲ ನಾವು ಗಗನಯಾನ ಮಾಡೋದು, ಇಲ್ಲ ಚಂದ್ರಯಾನ 3 ನಾವು ಸೌತ್ ಪೋಲ್ ಅಲ್ಲಿ ಹೋಗಿ ಲಾಂಚ್ ಮಾಡಿದ್ವಿ, ನೆಕ್ಸ್ಟ್ 4 ಅಂತ ಮಾಡ್ತೀವಿ. ಆ 4 ಏನಂದ್ರೆ ಅಲ್ಲಿಂದ ಇರುವ ಒಂದು ಸಂಪತ್ ಅಂದ್ರೆ ಆ ಖನಿಜ ಸಂಪತ್ಗಳು, ಇಲ್ಲ ಅಲ್ಲಿನ ಒಂದು ಮಣ್ಣನ್ನು ತಗೊಂಬಂದು ಅದನ್ನ ರಿಸರ್ಚ್ ಮಾಡಿ ಏನೇನು ಖನಿಜಗಳು ನಾವು ಬಳಸ್ಕೋಬಹುದು ಅನ್ನೋದು. ಆಮೇಲೆ ಈ ಮಾರ್ಸ್ ಮಿಷಿನ್, ವೀನಸ್ ಮಿಷಿನ್, ಈ ತರ ಅನೇಕ ಮಿಷಿನ್ಗಳ ಬಗ್ಗೆ ಅಂದ್ರೆ ಅನೇಕ ರಿಸರ್ಚ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಯಾಕಂದ್ರೆ ನಾವು ಈ PSLV ರಾಕೆಟ್ ಆಗ್ಲಿ, SSLV ರಾಕೆಟ್ ಆಗ್ಲಿ, GSLV ರಾಕೆಟ್ ಆಗ್ಲಿ, ಇದು ಇಸ್ರೋ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಮತ್ತೆ ಸ್ಯಾಟಿಲೈಟ್ಸ್ ಮಾಡೋದನ್ನು ಅಭ್ಯಾಸ ಆಗ್ಬಿಟ್ಟಿದೆ. ಆ ಟೆಕ್ನಾಲಜಿನ ಪ್ರೈವೇಟ್ ಪ್ಲೇಯರ್ಸ್ಗೆ ಮಾರೋದು. ಸೊ ಅವ್ರ ಕಡೆಯಿಂದ ರಾಕೆಟ್ ಮಾಡಿಸ್ಕೊಳ್ಳೋದು, ಸ್ಯಾಟಿಲೈಟ್ ಮಾಡಿಸ್ಕೊಂಡು ಅವರೇ ಲಾಂಚ್ ಮಾಡೋದು. ಯಾಕಂದ್ರೆ ನೋಡಿ, ಲಾಂಚ್ ಮಾಡಕ್ ಲಾಂಚ್ ಪ್ಯಾಡ್ ಇಸ್ರೋ ಕೊಡ್ತಾರೆ, ಆ ಲಾಂಚ್ ಪ್ಯಾಡ್ ನ ಮೇಂಟೆನೆನ್ಸ್ ಮಾಡಬೇಕು, ಆ ಕಮ್ಯುನಿಕೇಶನ್ ಸೆಂಟರ್ ನ ಮೇಂಟೆನೆನ್ಸ್ ಮಾಡಬೇಕು. ಇಂಥವೆಲ್ಲ ದಿನನಿತ್ಯದ ಕೆಲಸಗಳು ಏನಿರ್ತವೆ ಅದನ್ನ ಪ್ರೈವೇಟ್ ಸೆಕ್ಟರ್ಗೆ ಅವರು ಬಿಟ್ಕೊಡ್ತಾರೆ ಆ ವಲಯನ.
2: ಅಂದ್ರೆ ನೀವು ಹೇಳ್ತಾ ಇರೋದು ಒಂದು ರೀತಿ ಪ್ಯಾರಡೈಮ್ ಶಿಫ್ಟ್ ಅಂತ.
3: ಪ್ಯಾರಡೈಮ್ ಶಿಫ್ಟ್ ಅಂತ. ಈಗ ನಾನು ಒಂದು ಎಕ್ಸಾಂಪಲ್, ಈಗ ಸೈಂಟಿಸ್ಟ್ ಒಬ್ಬ ನೀರಿಂದ ಏನೋ ಒಂದು ವಾಟರ್ ಫಿಲ್ಟರ್ ಕಂಡುಹಿಡಿತಾನೆ, ಅವನೇ

0: ವಾಟರ್ ಫಿಲ್ಟರ್ ಮಾಡಿಕೊಂಡು ಮಾರ್ಕೆಟ್ ಮಾಡಕ್ ಆಗಲ್ಲ. ಸೊ ಈ ಕ್ಯಾನ್ ಸೆಲ್ ದ ಟೆಕ್ನಾಲಜಿ, ಟೆಕ್ನಾಲಜಿನ ಸೆಲ್ ಮಾಡಬಹುದು. ಲಕ್ಷಾಂತರ ವಾಟರ್ ಫಿಲ್ಟರ್ ಮಾಡಿ ಎಲ್ಲಾ ಜನಕ್ಕೂ ಸೇರಿಸಬಹುದು. ಅದೇ ತರಾನೇ ಇಸ್ರೋ ಟೆಕ್ನಾಲಜಿ ಫೋಕಸ್ಡ್ ಆಗಿ ಮಾಡಕ್ ಹೋಗುತ್ತೆ ಈ ಒಂದು ಎಕ್ವಿಪ್ಮೆಂಟ್ ಸರ್ವಿಸಸ್ ನ ಆಚೆ ಕಡೆ.
1: ಅಂದ್ರೆ ಇಸ್ರೋ ಕೆಲಸ ಬರೀ ಇದಷ್ಟೇ ಅಲ್ಲ, ಅನ್ವೇಷಣೆ, ಸಂಶೋಧನೆ, ನಾವೀನ್ಯತೆ ಅಂತ
0: ಕಡೆ
1: ಫೋಕಸ್ ಮಾಡ್ಲಿ ಅಂತ
0: ಸುಧಾರಣೆಯ ಮೂಲಭೂತ ಇರೋದು 2023 ಆ ತರ. ಅಫ್ಕೋರ್ಸ್ ಈಗ ಇಸ್ರೋ ಮಾಡ್ತಾ ಇರೋ ರಾಕೆಟ್ ಸ್ಯಾಟಿಲೈಟ್ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಪಾತ್ರನೇ ಇಲ್ವಾ ಅಂದ್ರೆ ಇಲ್ಲ, ಪ್ರೈವೇಟ್ ಪ್ಲೇಯರ್ಸ್ ಪಾತ್ರ ಇದೆ. ಬಟ್ ಒಂದು 70-80% ಅವ್ರ ಆಚೆ ಕಡೆಯಿಂದಾನೆ ಸೋರ್ಸ್ ಮಾಡ್ಕೋತಾ ಇದ್ದಾರೆ. ಬಟ್ ಈ ಸೋರ್ಸಿಂಗ್ ಮಾಡಿ ಅಸೆಂಬ್ಲಿ ಮಾಡೋ ಕೆಲಸ ಅವ್ರಿಗೆ ಬೇಕಿಲ್ಲ. ಅವ್ರೇನ್ ಹೇಳ್ತಾರೆ, ನೀವೇ ಮಾಡಕ್ ಶುರು ಮಾಡ್ಬಿಡಿ, ನಾವು ನಿಮಗೆ ಟೆಕ್ನಾಲಜಿ ಕೊಡ್ತೀವಿ, ನೀವು ನಮ್ಮ ಇಸ್ರೋ ಸ್ಪೇಸ್ ನ ಯೂಸ್ ಮಾಡ್ಕೊಳ್ಳಿ, ನಮ್ಮ ಟೆಕ್ನಾಲಜಿ ಸೆಂಟರ್ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಡ್ರಾಯಿಂಗ್ಸ್ ಕೊಡ್ತೀವಿ ಅಂದ್ರೆ ಐಪಿ ರೈಟ್ಸ್ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಸೊ ನೀವೇ ಅದನ್ನ ಲಾಂಚ್ ಮಾಡಿ, ನೀವೇ ಅಲ್ಲಿ ಬರೋ ಡೇಟಾಗಳನ್ನ ತಗೊಳ್ಳಿ, ನಿಮಗೆ ನಾವು ಕೈ ಹಿಡಿತೀವಿ. ಸೊ ನೀವು ಅದನ್ನ ಶುರು ಮಾಡಿ. ಯಾಕಂದ್ರೆ ನೋಡಿ, ಸ್ಪೇಸ್ ಸೆಕ್ಟರ್ ನಮ್ದು ಹತ್ತತ್ರ 8 ಬಿಲಿಯನ್ ಅಷ್ಟಿದೆ. ಬಟ್ ಆಕ್ಚುಯಲ್ ಸ್ಪೇಸ್ ಮಾರ್ಕೆಟ್ ಎಷ್ಟಿದೆ ಅಂದ್ರೆ 550-600 ಬಿಲಿಯನ್ ಇದೆ. ನಮ್ಗೆ 2030 ಅಟ್ಲೀಸ್ಟ್ ವಿ ಶುಡ್ ಟಚ್ 140 ಬಿಲಿಯನ್, 5 times ಆರ್ ರೈಸ್ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಧಾನ ಮಂತ್ರಿಗಳ ಒಂದು ಗುರಿ ಆಗಿದೆ. ಸೊ ಈ ಒಂದು ಗುರಿ ಸಾಧಿಸಕ್ಕೆ ಒಂದ್ ಇಸ್ರೋ ಸಾಕಾಗಲ್ಲ, ನೀವು ಪ್ರೈವೇಟ್ ತುಂಬಾ ಅನೇಕ ಪ್ರೈವೇಟ್ ಪ್ಲೇಯರ್ಸ್ ಬೇಕಾಗತ್ತೆ. ಅಂದ್ರೆ ಅಗ್ನಿಕುಲ್, ಈ ಸ್ಕೈರೂಟ್ ಏರೋಸ್ಪೇಸ್, ಈ ತರ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ, ಪಿಕ್ಸೆಲ್, ಈ ತರ ಅನೇಕ ಸ್ಪೇಸ್ ಸೆಕ್ಟರ್ಸ್ ಗಳು ಬರಕ್ ಶುರು ಆಗ್ಬೇಕು. ಆಗ ಬರಕ್ ಶುರು ಆದ್ಮೇಲೆ ಆ ಸ್ಪೇಸ್ ಸೆಕ್ಟರ್ ಇಂದ ಬರುವಂತ ಕೆಲವು ಲಾಭಗಳು ಅಂದ್ರೆ ಬರೇ ಸ್ಯಾಟಿಲೈಟ್ ಲಾಂಚಸ್ ಅದೊಂದು ನಿಮ್ಗೆ ಪಾರ್ಟ್ ಆಫ್ ದಿ ಇನ್ಕಮ್. ಬಟ್ ಅಲ್ಲಿಂದ ಕಲೆಕ್ಟ್ ಮಾಡಿ ಡೇಟಾಗಳನ್ನ ನೀವು ಮಾರಾಟ ಮಾಡ್ತಿರಲ್ಲ. ಇಲ್ಲ, ಒಂದು ಟಿವಿ ಪ್ರೋಗ್ರಾಮ್ಗೆ ಬ್ಯಾಂಡ್ ವಿಡ್ತ್ ಬೇಕು ಅಂದ್ರೆ ನಿಮ್ ಸ್ಯಾಟಿಲೈಟ್ ಬೇಕಾಗುತ್ತೆ, ಒಂದು ಇಂಟರ್ನೆಟ್ 5G ಬೇಕಾಗುತ್ತೆ ಸ್ಯಾಟಿಲೈಟ್, ಇಂಥವೆಲ್ಲ ನೀವು ಹೇಗೆ ಅದನ್ನ ಉಪಯೋಗ ಪಡ್ಕೋತೀರಾ ಅಂದ್ರೆ ವೆದರ್ ಫೋರ್ಕಾಸ್ಟ್ ಬೇಕಾಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ, ಸೊ ಟೆಲಿಮೆಡಿಸನ್ ಇದಕ್ಕೆ ಬೇಕಾಗುತ್ತೆ. ಸೊ ಇಂಥವೆಲ್ಲ ಸರ್ವಿಸಸ್ ಕೊಟ್ಟಾಗ ಅದರಿಂದ ಜನರೇಟ್ ಆಗೋ ರೆವಿನ್ಯೂನು ಆಡ್ಸ್ ಟು ದ ಸ್ಪೇಸ್ ಎಕನಾಮಿ. ಅವಾಗ ಏನಾಗುತ್ತೆ, ಈ ತರ ವ್ಯಾಲ್ಯೂ ಆಡಿಡ್ ಸರ್ವಿಸಸ್, ಲಾಂಚ್ ಸರ್ವಿಸಸ್ ಎಲ್ಲ ಆದಾಗ ನೀವು ಏನ್ ಅನ್ಕೊಂಡಿದ್ದೀರೋ ಆ 40 ಬಿಲಿಯನ್ ಬಹಳ ಬೇಗ ನಾವು ರೀಚ್ ಆಗಕ್ ಶುರು ಮಾಡ್ತೀವಿ. ನೋಡಿ, ನಮ್ಮ ಇಸ್ರೋ ಬಹಳ ಕಮ್ಮಿ ಒಂದು ಬಜೆಟ್ ಅಲ್ಲಿ ಶುರುವಾಗಿದ್ದಂತ ಒಂದು ಸಂಸ್ಥೆ ಇದು. ಇವತ್ತು ನಾಸಾ ಕಂಪೇರ್ ಮಾಡಿದ್ರೆ 2.5 ಲಕ್ಷ ಕೋಟಿ ಬಜೆಟ್ ಕೊಡ್ತಾರೆ ಅಮೆರಿಕನ್ ಗೌರ್ಮೆಂಟ್ ನಾಸಾಗೆ. ಬಟ್ ನಮ್ಮ ಇಸ್ರೋಗೆ ಸಿಕ್ಕೋ ಅಂತ ಬಜೆಟ್ ಕೇವಲ 14,000 ಕೋಟಿ 15,000 ಕೋಟಿ. ಇದರಲ್ಲೇ ನಾವು ಇಂತಿಂತ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದೀವಿ. ಚಂದ್ರಯಾನ 1 ಅಲ್ಲೇ ನಾವು ನೀರಿದೆ ಅಂತ ಕಂಡಿಡಿದ್ವಿ, ಚಂದ್ರಯಾನ 3 ಸೌತ್ ಪೋಲ್ಗೆ ಹೋಗಿ ರೀಚ್ ಆದ್ವಿ, ಮಾರ್ಸ್ ಮಿಷಿನ್ ಮಾಡಿದೀವಿ, ವೀನಸ್ ಮಿಷಿನ್ ಮಾಡಿದೀವಿ, ನಾಸಾ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ನಿಸಾರ್ ಅನ್ನೋದೊಂದನ್ನ ದೊಡ್ಡ ಪ್ರಾಜೆಕ್ಟ್ನೇ ಲಾಂಚ್ ಮಾಡಿದೀವಿ. ಸಿ, ನಾಸಾ ಅವರು ನಮ್ಮ ಜೊತೆ ಕೈ ಹಿಡಿಬೇಕಾದ್ರೆ ನಾವು ಅವರು ಸರಿ ಸಮಾನವಾಗಿ, ನಾವು ಅಫ್ಕೋರ್ಸ್ ನಾಸಾಗಿ ನಾವು ಓವರ್ಟೇಕ್ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಸರಿ ಸಮಾನವಾಗಿ ನಾವು ಬರ್ತಾ ಇದೀವಿ. ಇವತ್ತು ನಾವೇನು ಬಹಳ ಹಿಂದುಳಿದಿಲ್ಲ. ಈಗ ಅಮೆರಿಕ ತಗೊಂಡ್ರೆ ಅಫ್ಕೋರ್ಸ್ ಅಲ್ಲಿ ಯಾರು ಪ್ರೈವೇಟ್ ಪ್ಲೇಯರ್ಸ್ ಇದಾರೆ, ಸ್ಪೇಸ್ ಎಕ್ಸ್ ಅಂತ ಪ್ರೈವೇಟ್ ಪ್ಲೇಯರ್ ಇದಾರೆ, ರೋಬೋಟಿಕ್ ಸ್ಪೇಸ್ ಲ್ಯಾಬ್ ಅಂತ ಒಂದು ಪ್ರೈವೇಟ್ ಸೆಕ್ಟರ್ ಇದಾರೆ. ಈ ಎರಡು ಲಿಸ್ಟೆಡ್ ಕಂಪನಿ ಬಿಟ್ರೆ ಇನ್ಯಾವುದು ಲಿಸ್ಟೆಡ್ ಕಂಪನಿ ಇನ್ನೂ ಆಗಿಲ್ಲ, ಅಲ್ಲೂ ಇನ್ನೂ ಸ್ಟಾರ್ಟ್ಅಪ್ಸ್ ಗಳು ಬರ್ತಾ ಇದಾರೆ.
1: ಅಂದ್ರೆ ಈಗ ನಮ್ಮ ಭಾರತದಲ್ಲೇ ನಮ್ಮಲ್ಲೇ ಹೆಚ್ಚು ಸ್ಟಾರ್ಟ್ಅಪ್ಸ್, ಎಷ್ಟು ಖಾಸಗಿ ವಲಯಕ್ಕೆ ಹೆಚ್ಚು ಉತ್ತೇಜನ ಸಿಗ್ತಾ ಇದೆ ಅಂತ?
0: ಇಲ್ಲೂ ತುಂಬಾನೇ ಅತಿ ಉತ್ತೇಜನ ಸಿಗ್ತಾ ಇದೆ. ನೋಡಿ, 1,000 ಕೋಟಿ VC ಫಂಡ್ ಅಂತ ಮಾಡಿದ್ರು, ವರ್ಚುಯಲ್ ಕ್ಯಾಪಿಟಲ್ ಫಂಡ್ ಅಂತ ಮಾಡಿದ್ರು, 500 ಕೋಟಿ ದೇ ಆರ್ ಗಿವಿಂಗ್ ಫಾರ್ ದಿ ಲೇಟೆಸ್ಟ್ ಸ್ಟಾರ್ಟ್ಅಪ್ಸ್ ಗೆ ಕೈ ಹಿಡಿಯೋಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದಲ್ಲದೇನೆ ಈ ಪ್ರೈವೇಟ್ ಸೆಕ್ಟರ್ಸ್ ಗಳು ನೋಡಿ, ದೇ ಹ್ಯಾವ್ ಸ್ಟಾರ್ಟ್ ಅನ್ ಇನ್ವೆಸ್ಟಿಂಗ್ ಮೋರ್ ಅಂಡ್ ಮೋರ್ ಆನ್ ದಿಸ್ ಸ್ಟಾರ್ಟ್ಅಪ್ಸ್. ಅಫ್ಕೋರ್ಸ್ ನಿಮ್ಗೇನು ನಮ್ಗೆ ರಿಯಲ್ ಎಸ್ಟೇಟ್ ತರ ಇವತ್ತು ಇಷ್ಟ ಹಾಕ್ಬಿಟ್ವಿ ನಾಳೆ ಬೆಳಿಗ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಬರಲ್ಲ ಇದರಲ್ಲಿ, ಎಲ್ಲರಿಗೂ ಅದು ಗೊತ್ತಿದೆ. ಆದ್ರೂ ಪ್ರೈವೇಟ್ ಸೆಕ್ಟರ್ ಇಸ್ ಫೋಕಸಿಂಗ್ ಆನ್ ದಿ ಸ್ಪೇಸ್ ಸೆಕ್ಟರ್ ಅಂದ್ರೆ ಜನಕ್ಕೆ ಇದ್ರ ಮೇಲೆ ಒಂದು ಇಂಟ್ರೆಸ್ಟ್ ಜಾಸ್ತಿನೇ ಇದೆ, ಈ ಸ್ಪೇಸ್ ಬಗ್ಗೆ ಜಾಸ್ತಿನೇ ಇಂಟ್ರೆಸ್ಟ್ ಇದೆ. ಸೊ ಆದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅತಿ ಉತ್ತೇಜನ ಸಿಗ್ತಾ ಇದೆ ಇಲ್ಲಿ. ಜೊತೆಲಿ ಇವಾಗ ವಿಕ್ರಮ್ ಎಸ್ ಅಂತ ಅಗ್ನಿಕುಲ್ ಅವ್ರು ಲಾಂಚ್ ಮಾಡಿದ್ರು, ಈ ತರ ಎಲ್ಲ ನೋಡಕ್ ಶುರುವಾದ್ರೆ ಎಲ್ಲ ಪ್ರೈವೇಟ್ ಕಂಪನೀಸ್ ಆರ್ ಕಮಿಂಗ್ ವೆರಿ ಫಾಸ್ಟ್.
1: ಎಸ್ ಸರ್. ಸರ್, ಈಗ ಈ ಬಾಹ್ಯಾಕಾಶ ಆಧಾರಿತ ದತ್ತಾಂಶಗಳು ಮತ್ತೆ ಉಪಗ್ರಹ ಚಿತ್ರಗಳು ಮತ್ತೆ ಸೇವೆಗಳನ್ನ ಖಾಸಗಿ ವಲಯಕ್ಕೆ ಕೊಟ್ಟರೆ, ಮುಕ್ತಗೊಳಿಸಿದ್ರೆ, ಅದರಿಂದ ಕೃಷಿ, ಹವಾಮಾನ ಮತ್ತೆ ನಗರ ಯೋಜನೆ ಮತ್ತೆ ವಿಪತ್ತು ನಿರ್ವಹಣೆ ಈ ರೀತಿಯ ವಲಯಗಳಿಗೆ ಯಾವ ರೀತಿ ಪ್ರಯೋಜನ ಆಗಬಹುದು ಅಂತ?

0: ಮಾಡೋಕ್ಕೆ ಒಂದು ವೆಬ್ಸೈಟ್ ನಾನು ಕ್ರಿಯೇಟ್ ಮಾಡಿಟ್ಕೊಂಡ್ರೆ ಇಷ್ಟು ಫೀಸ್ ಅಂತ ಕಟ್ಟಿದ್ರೆ ಇಷ್ಟು ದುಡ್ಡು ಅಂತ ನಿಮಗೆ ಈ ಡೇಟಾ ಸಿಗುತ್ತೆ ಅನ್ನೋ ಒಂದು ಫೋಕಸ್ಡಾಗಿ ಮಾಡೋಕ್ಕೆ ಶುರು ಮಾಡೋ ಅಂತ ಅನೇಕ ಸ್ಟಾರ್ಟ್ಅಪ್ಸ್ಗಳು ಬಂದಿದ್ದಾವೆ. ದೀ ಸ್ಟಾರ್ಟ್ಅಪ್ಸ್ ಆರ್ ಹೆಲ್ಪಿಂಗ್ ಇನ್ಶೂರೆನ್ಸ್ ಏಜೆನ್ಸೀಸ್, ದೀ ಸ್ಟಾರ್ಟ್ಅಪ್ಸ್ ಆರ್ ಗಿವಿಂಗ್ ಲಾಟ್ ಆಫ್ ಕೋಆರ್ಡಿನೇಟ್ ಡೇಟಾಸು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ವೈನಾಡು ನೋಡಿದ್ರಿ, ಅದಕ್ಕೆ ಮುಂಚೆನೇ ಇಷ್ಟು ಮಳೆ ಬರುತ್ತೆ, ಇಷ್ಟು ಈ ಒಂದು ಏರಿಯಾನ ಎಲ್ಲೋ ಝೋನ್ ಮಾಡ್ತೀವಿ, ಆರೆಂಜ್ ಝೋನ್ ಆಗಿ ಇದು ಮಾಡ್ತೀವಿ, ಈ ಥರ ಡೇಟಾಸ್ಗಳು ಕೊಡೋಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಖಾಸಗಿ ವಲಯಕ್ಕೆ ಭಾಳನೇ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ನೀವು ಡೇಟಾಸ್ಗಳನ್ನೆಲ್ಲ ಇಟ್ ಈಸ್ ಎ ಮಾನಿಟರ್ಡ್ ಬೈ ಇಸ್ರೋ ಪಾಲಿಸೀಸ್. ನಾನು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿಬಿಟ್ಟು ಕೆಲವು ಏರ್ಫೋರ್ಸ್ ಏರಿಯಾ ಆಫ್ ಇಂಡಿಯಾದು ಅದನ್ನ ಮಾತ್ರ ನಾನು ಸೆನ್ಸಿಟಿವ್ ಏರಿಯಾಸ್ನ ತಗೊಂಡು ನಾನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅದೆಲ್ಲ ಅಷ್ಟು ಈಸಿ ಅಲ್ಲ, ಆಗಲ್ಲ. ಬಿಕಾಸ್ ದ ಪಾಲಿಸೀಸ್ ದೋ ದೇ ಗಿವ್ ಯು ಆಲ್ ದ ಥಿಂಗ್ಸ್, ಸ್ಟಿಲ್ ಇಟ್ ಈಸ್ ಮಾನಿಟರ್ಡ್ ಫಾರ್ ವಿಚ್ ಪರ್ಪಸ್ ಯು ಆರ್ ಯೂಸಿಂಗ್ ದಟ್.
1: ನ್ಯಾಷನಲ್ ಇಂಟ್ರೆಸ್ಟ್
0: ನ್ಯಾಷನಲ್ ಇಂಟ್ರೆಸ್ಟ್ ನ ಪ್ರೊಟೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ನಾನು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿ ಯಾವುದೋ ಒಂದು ಮಿಲಿಟರಿ ಏರಿಯಾನ ನಾನು ಸರ್ವೆಲೆನ್ಸ್ ಮಾಡಿ ಎಲ್ಲ ಡೇಟಾಸ್ಗಳನ್ನ ತಗೊಂಡು ಎಷ್ಟು ಏರೋಪ್ಲೇನ್ ಇದೆ, ಎಷ್ಟು ಹೆಲಿಕಾಪ್ಟರ್ ಇದೆ, ಎಷ್ಟು ರೆಡಾರ್ಸ್ ಇದೆ ಅಂತ ಎಲ್ಲ ನಾನು ಕೊಡಕ್ಕೆ ಶುರು ಮಾಡಿಬಿಟ್ರೆ ಅದೇನಾಗುತ್ತೆ, ದೇಶದ ಸೆಕ್ಯೂರಿಟಿನ ಮಾರ್ಕೊಂಡಂಗಾಗುತ್ತೆ. ಅಫ್ಕೋರ್ಸ್ ಇಸ್ರೋ ಸ್ಟಿಲ್ ಹ್ಯಾವ್ ದ ಕಂಟ್ರೋಲ್ ಆಫ್ ದಟ್ ಪಾಲಿಸಿ, ಏನಕ್ಕೆ ಲಾಂಚ್ ಮಾಡ್ತಾ ಇದೆಯಾ, ಏನಕ್ಕೆ ಇದು ಮಾಡ್ತಾ ಇದೆಯಾ, ವಾಟ್ ಈಸ್ ದ ಯೂಸ್ ಯು ಆರ್ ಮೇಕಿಂಗ್ ಹೆಲ್ಪ್ ಆಫ್ ದಿಸ್ ಲಾಂಚ್, ಅದರಿಂದ ಎಷ್ಟು ಮಾರಾಟ ಮಾಡ್ತಿದ್ದೀರಾ, ಏನು ಪ್ರಯೋಜನ ಪಡ್ತಿದ್ದೀರಾ, ಅದೆಲ್ಲ ಪಾಲಿಸೀಸ್ಗಳು ದೇ ಆರ್ ಪುಟಿಂಗ್ ಇಟ್ ಇನ್ ದ ಪ್ಲೇಸ್. ಇಟ್ ಈಸ್ ನಾಟ್ ವೆರಿ ಈಸಿ ದಟ್ ಈ ತರ ಎಲ್ಲಾನು ನಾವು ಮಾಡ್ತೀವಿ ಅನ್ನೋದೊಂದು, ಇಟ್ಸ್ ನಾಟ್ ಪಾಸಿಬಲ್.
1: ಈಗ ನಗರ ಪ್ರದೇಶಗಳಲ್ಲಿ ಈಗ ನೋಡ್ತೀವಿ ನಾವು ಸುಮಾರು ಇದೆಲ್ಲ ಆ್ಯಪ್ಗಳೆಲ್ಲ ಬಂದಿದ್ದಾವೆ, ಅದಕ್ಕೂ ಕೂಡ ನಮ್ಮ ತಂತ್ರಜ್ಞಾನ ದತ್ತಾಂಶ ಅವರು ಕೂಡ ಪಡ್ಕೊಂಡು ಈ ವಲಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು, ಸೊ ಅದರ ಒಂದು ವೈಶಿಷ್ಟ್ಯತೆ ಬಗ್ಗೆ
0: ನೋಡಿ. ಈಗ ಇವತ್ತು ನೀವು ನಿಮ್ಮ ಕರೆಂಟ್ ಲೊಕೇಶನ್ನು ಇಲ್ಲ ನೀವೆಲ್ಲಿದ್ದೀರಾ, ನಿಮ್ಮ ಏರಿಯಾಲಿ ಯಾವ ಹೋಟ್ಲುಗಳು ಹತ್ತತ್ರ ಇದ್ದಾವೆ, ಎಷ್ಟು ನಿಮಿಷ ತಗೊಳುತ್ತೆ ಡೆಲಿವರಿ ಕೊಡೋಕ್ಕೆ, ಇವೆಲ್ಲ ಕೊಡ್ತಾ ಇರುವಂಥ ಡೇಟಾಗಳಿಂದ ದೀಸ್ ಆ್ಯಪ್ಸ್ ಆರ್ ರನ್ನಿಂಗ್. ಆಲ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಟ್ ಡೇಟಾಸ್ ವಿಚ್ ಇಸ್ ಗಿವನ್ ಬೈ ದ ಸ್ಯಾಟಿಲೈಟ್. ಸೊ ಅಫ್ಕೋರ್ಸ್ ದಟ್ ಈಸ್ ದ ಒನ್ ಥಿಂಗ್. ನೆಕ್ಸ್ಟ್ ನಿಮ್ಮ ಟಿ ವಿ, ಈ ಚಾನಲ್ ಹಾಕೊಂಡ್ವಿ, 50 ಚಾನಲ್ ತೊಗೊಂಡ್ವಿ, 70 ಚಾನಲ್ ತೊಗೊಂಡ್ವಿ, ನಮ್ಮ ಸ್ಯಾಟಿಲೈಟ್ ಆಗಿದೆ, ದೀಸ್ ಆರ್ ದಿ ದಿನನಿತ್ಯ ಬಳಕೆ ಆಗ್ತಾ ಇರುವಂತ ಒಂದು ನಿತ್ಯ ಎಕ್ಸಾಂಪಲ್. ಸೊ ಈ ತರ ಎಕ್ಸಾಂಪಲ್ಸ್ಗಳು ತಗೊಂಡ್ರೆ ಅನೇಕ ಕಡೆ ವಿ ಆರ್ ಯೂಸಿಂಗ್ ಅವರ್ ಸ್ಯಾಟಿಲೈಟ್ ಬೇಸ್ಡ್ ಡೇಟಾಸ್ ಅಂತಾನೆ ಹೇಳ್ಬೋದು. ಇವತ್ತು ಎಷ್ಟು ಕ್ವಿಕ್ ಆಗಿ ರಿಲೇ ಮಾಡ್ತೀರಾ, ಮೊದಲಂಗೆ ಒಂದು ದೊಡ್ಡ ಇವಾಗ ಯಾವುದೋ ಒಂದು ಲೈವ್ ತಗೋಬೇಕು ಅಂದ್ರೆ ಜಸ್ಟ್ ಒಂದು ಸ್ಮಾಲ್ ಬಾಕ್ಸ್ ಅಲ್ಲಿ ಯು ಗೆಟ್ ಕನೆಕ್ಟೆಡ್ ಅಂಡ್ ಕನೆಕ್ಟೆಡ್ ಟು ದಿ ಟಿವಿ ಸ್ಟೇಷನ್. ಮೊದಲು ದೊಡ್ಡ ವ್ಯಾನ್ ತಗೊಂಡು ಅದಕ್ಕೊಂದು ದೊಡ್ಡ ಆಂಟೆನಾ ತಗೊಂಡು ಅದನ್ನ ರಿಲೇ ಮಾಡಿ ಆ ಸ್ಯಾಟಿಲೈಟ್ಗೆ ಹೋಗಿ ಆ ರೀಚ್ ಆಗ್ತಾ ಇದ್ದಿದ್ದಂತೇ ದೊಡ್ಡ ಸಮಸ್ಯೆ ಆಗ್ತಿತ್ತು. ಬಟ್ ನೌ ದ ಸರ್ವಿಸಸ್ ಹ್ಯಾವ್ ಬಿಕಮ್ ಸೋ ಕ್ವಿಕ್. ಇವತ್ತು ಬೇಕು ಅಂದ್ರೆ ನಿಮ್ಮ ಮನೆ ಮಕ್ಕಳ ಜೊತೆ ಝೂಮ್ ಕಾಲಲ್ಲಿ ಮಾತಾಡ್ತೀರಾ, ವಿಡಿಯೋ ಕಾಲಲ್ಲಿ ಮಾತಾಡ್ತೀರಾ, ಮೊದಲಂಗೆ STD ಫೋನ್ ಮಾಡಿಕೊಂಡು ISD ಫೋನ್ ಮಾಡಿಕೊಂಡು ಗಂಟುಗಟ್ಟಲೆ ಕಾಯ್ಕೊಂಡು ಅವ್ರ ಹತ್ರ ಅಲೋ ಅನ್ನಕ್ಕೆ ಆ ಥರ ಆ ಒಂದು ಇದನ್ನೇ ಮರ್ತು ಹೋಗಿದ್ದೀವಿ. ಪ್ರಾಬಬ್ಲಿ ಎಷ್ಟೋ ಜನಕ್ಕೆ ISD STD ಇತ್ತು ಅನ್ನೋದೇ ಗೊತ್ತಿಲ್ಲ ಇವತ್ತಿನ ಯುವ ಪೀಳಿಗೆ. ಸೊ ದೇ ಕ್ಯಾನ್ ಕನೆಕ್ಟ್ ಎನಿವೇರ್ ಎನಿಬಡಿ ಇನ್ ದ ವರ್ಲ್ಡ್ ವಿತ್ ಇನ್ ನೋ ಟೈಮ್. ಎನಿವೇರ್ ಎನಿ ಡೇಟಾ ಈಸ್ ಗೋಯಿಂಗ್ ಅಕ್ರಾಸ್ ದಿ ವರ್ಲ್ಡ್ ವಿತ್ ಇನ್ ನೋ ಟೈಮ್. ಸೊ ದಿಸ್ ಇಸ್ ಹೌ ಸ್ಯಾಟಿಲೈಟ್ ಹಸ್ ಬ್ರಾಟ್ ದ ಗ್ಲೋಬ್ ಟುಗೆದರ್, ಪೀಪಲ್ ಟುಗೆದರ್ ಅಂತ ಹೇಳ್ಬೋದು.
1: ಜನರಿಗೆ
0: ವಿಚ್ ಹಸ್ ಬಿಕಮ್ ಎ ವೆರಿ ಸ್ಮಾಲ್ ವರ್ಲ್ಡ್ ಅಂತ
1: ಈ ಜನ್ಜಿ ಈ ಕಮ್ಯುನಿಟಿ ಆಲ್ಫಾ ಇವ್ರಿಗೆಲ್ಲ
0: ಆಲ್ಫಾ
1: ಈಗ ಪೇಜರ್ ಅನ್ನೋದೊಂದು ಇತ್ತು, ಟೆಲಿಫೋನ್
0: ದೇ ವಿಲ್ ನಾಟ್ ಇವನ್ ನೋ ಅದ್ ಪೇಜರ್ ಅಂತಿತ್ತು. ನಾವು ಲೈನ್ ಅಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು STD ಫೋನ್ ಮಾಡ್ತಿದ್ವಿ, ISD ಫೋನ್ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ STD ISD ಬರಕ್ ಮುಂಚೆ ಮನೆಯಿಂದಾನೇ ಲೈಟ್ನಿಂಗ್ ಕಾಲ್ ಬುಕ್ ಮಾಡೋದು, ಅರ್ಜೆಂಟ್ ಕಾಲ್ ಬುಕ್ ಮಾಡೋದು, ನೋಡೋದು, ಈ ತರ ಎಲ್ಲ ಓಟ ಇದೆ. ಇವತ್ತು ಇಮೇಲ್ ಸರ್ವಿಸಸ್ ಇಲ್ಲ ಅಂದ್ರೆ ಎಷ್ಟು ಇದಾಗ್ಬಿಡ್ತೀವಿ. ಯಾವ ಪೋಸ್ಟ್ ಅಲ್ಲಿ ಕಳ್ಸ್ಕೊಂಡು ಕಾಯ್ಕೊಂಡು ಕೂತ್ಕೋತೀರಾ ನೀವು? ವಿತಿನ್ ಸೆಕೆಂಡ್ಸ್ ಯು ಆರ್ ಸೆಂಡಿಂಗ್ ಥ್ರೂ ಇಮೇಲ್, ವಿತಿನ್ ಸೆಕೆಂಡ್ಸ್ ಯು ಆರ್ ಸೆಂಡಿಂಗ್ ಥ್ರೂ ವಾಟ್ಸ್ಆ್ಯಪ್. ಏನೇ ಆದ್ರೂ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ವಿತಿನ್ ಸೆಕೆಂಡ್ಸ್ ಯು ಆರ್ ರೀಚಿಂಗ್. ದಟ್ ಈಸ್ ಬಿಕಾಸ್ ಆಫ್ ದ ಸ್ಯಾಟಿಲೈಟ್ಸ್, ಬಿಕಾಸ್ ಆಫ್ ದಿ ಫೈಬರ್. ಅಫ್ಕೋರ್ಸ್ ದೇರ್ ಈಸ್ ಆಲ್ಸೋ ಎ ಫೈಬರ್ ಕೇಬಲ್ಸ್ ವಿಚ್ ಬ್ರಿಂಗ್ಸ್ ಇನ್ ಮೋರ್ ಡೇಟಾ, ಬಟ್ ಸ್ಯಾಟಿಲೈಟ್ ಆಲ್ಸೋ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್ ಅಂತಾನೆ ಹೇಳ್ಬೋದು.
1: ಸರ್, ಈಗ ಈ ಒಂದು ಸುಧಾರಣೆಗಳ ಒಂದು ಹೊಸ ನೀತಿಯಿಂದ ಈ ಇಂಟರ್ನೆಟ್ ಮತ್ತೆ ಈ ತರದ್ದೆಲ್ಲ ವೆಚ್ಚ ಕಡಿಮೆ ಆಗೋ ಸಾಧ್ಯತೆಗಳು
0: ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ, ವೆಚ್ಚಗಳು ಖಂಡಿತ ಕಮ್ಮಿ ಆಗುತ್ತೆ. ಫಸ್ಟು ಯಾವಾಗ ನಾವು ಕಾನ್ಸ್ಟಲೇಷನ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀವೋ ಆವಾಗ ಏನಾಗುತ್ತೆ, ವೆಚ್ಚ ಕಮ್ಮಿ ಆಗ್ತಾನೆ ಬರುತ್ತೆ. ದ ಮೋರ್ ದ ಸ್ಪೇಸ್ ಕ್ರಾಫ್ಟ್ಸ್, ದ ಮೋರ್ ದ ಕಮ್ಯುನಿಕೇಷನ್ ಸ್ಪೇಸ್ ಕ್ರಾಫ್ಟ್ಸ್ ನೀವು ಯಾವಾಗ ಲಾಂಚ್ ಜಾಸ್ತಿ ಆಗ್ತಾನೆ ಹೋಗ್ತಾವೋ ಆವಾಗ ವೆಚ್ಚ ಕಮ್ಮಿ ಆಗ್ತಾನೆ ಹೋಗ್ತವೆ. ಇವಾಗ ನೀವು ಮೊದಲು ಫೋನ್ ಕಾಲ್ ಮಾಡೋಕ್ಕೆ

0: ಮೊಬೈಲ್ ಫೋನ್ ಅಲ್ಲಿ 30 ರೂಪಾಯಿ ಇರೋದು, ಇನ್ಕಮಿಂಗ್ 30, ಔಟ್ ಗೋಯಿಂಗ್. ಇವತ್ತು ಯಾವ ತರ ಬಂದು 500 ರೂಪಾಯಿ ಕಟ್ಟಿಬಿಟ್ಟಿದ್ರೆ 3 ತಿಂಗಳು ಫ್ರೀ. ಆಲ್ ದಿಸ್ ಇಸ್ ಬಿಕಾಸ್ ಆಫ್ ದಿ ಗ್ರೋಯಿಂಗ್ ಸ್ಯಾಟಿಲೈಟ್ ಪಾಪ್ಯುಲೇಷನ್ ವಾಟ್ ಈಸ್ ಇನ್ಕ್ರೀಸಿಂಗ್. ಸೊ ಮೋರ್ ದಿ ಸ್ಯಾಟಿಲೈಟ್ಸ್, ಮೋರ್ ದಿ ಪ್ರೈವೇಟ್ ಪ್ಲೇಯರ್ಸ್, ಮೋರ್ ದಿ ಕಾಂಪಿಟೇಷನ್, ಪ್ರೈಸಸ್ ವಿಲ್ ಆಲ್ವೇಸ್ ಬಿ ಎ ಕಾಂಪಿಟೇಟಿವ್. ಇಟ್ಸ್ ಅಲ್ಲಿ ಯಾರು ಬೆಸ್ಟ್ ಸರ್ವಿಸ್ ಕೊಡ್ತಾನೆ, ಯಾರು ಕಾಂಪಿಟೇಟಿವ್ ಸರ್ವಿಸ್ ಕೊಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್ ಈಗ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಬಿ ಎಸ್ ಎನ್ ಎಲ್ ಇಸ್ ಕಮಿಂಗ್ ವಿತ್ ಅ ಸ್ಯಾಟಿಲೈಟ್ ಫೋನ್ಸ್ ವೇರ್ ಯು ಕ್ಯಾನ್ ರೀಚ್ ಎನಿವೇರ್ ಇನ್ ದಿ ವರ್ಲ್ಡ್. ನಾನಂತೂ ನೋಡಿಲ್ಲ ಆ ಫೋನ್ನ, ವೆದರ್ ಇಟ್ಸ್ ಟ್ರೂ ಆರ್ ನಾಟ್, ಬಟ್ ಐ ಆಮ್ ಸೀಯಿಂಗ್ ಆನ್ ದ ಸೋಷಿಯಲ್ ಮೀಡಿಯಾ. ಏನಪ್ಪ ಅಂದ್ರೆ ಸ್ಯಾಟಿಲೈಟ್ ಫೋನ್ ಇಟ್ಕೊಂಡ್ರೆ ಈವನ್ ಕಾಡಲ್ಲಿ ಹೋದ್ರೂ ನೀವು ಕನೆಕ್ಟ್ ಮಾಡ್ಕೋಬಹುದು ಒನ್ ಡೈರೆಕ್ಷನ್ ಅಲ್ಲಿ ಅಂತ ಬರ್ತಾ ಇದೆ. ಸೊ ದಿಸ್ ಇಸ್ ದ ವೇ ದ
1: ಟೆಕ್ನಾಲಜಿ
0: ಇಸ್ ಗ್ರೋಯಿಂಗ್.
1: ಸರಿಗ ಅಂತಿಮ ಕೊನೆಯದಾಗಿ ಈ ಬಾಹ್ಯಾಕಾಶ ಕ್ಷೇತ್ರದ ಮಹತ್ವದ ಬಗ್ಗೆ ಜನಸಾಮಾನ್ಯರಿಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ ಅಂತ.
0: ಬಾಹ್ಯಾಕಾಶ ಇಸ್ ಎ ಗ್ರೋಯಿಂಗ್ ವರ್ಟಿಕಲ್ ಅಂತಾನೆ ಹೇಳ್ಬೋದು. ಅನೇಕರು ಇದ್ರ ಜೊತೆ ಕೈ ಜೋಡಿಸ್ಕೋಬಹುದು, ಅಂದ್ರೆ ಅನೇಕ ಯುವಕರಿಗೆ ಇದೊಂದು ಅಟ್ರಾಕ್ಟಿವ್ ಫೀಲ್ಡ್ ಆಗ್ಬೋದು, ಗ್ರೋಯಿಂಗ್ ಫೀಲ್ಡ್ ಆಗ್ಬೋದು. ಇದ್ರ ಬಗ್ಗೆನೆ ಈಗ ಬೇಕಾದಷ್ಟು ಸಬ್ಜೆಕ್ಟ್ಸ್ ಗಳು ಬಂದಿದ್ದಾವೆ. ಈವನ್ ಹುಡುಗರು ಏನಪ್ಪ ಅಂದ್ರೆ ಏರ್ಫೋರ್ಸ್ ಪೈಲಟ್ ಆಗಿ ನಾನು ಆಸ್ಟ್ರೋನಾಟ್ ಆಗ್ಬೇಕಾ, ಅಲ್ಲಿ ಆಸ್ಟ್ರೋನಾಟ್ ಆಗಿ ಮೇಲೆ ಹೋಗಿ ನಾವು ಸಂಶೋಧನೆಗಳು ಮಾಡ್ಬೇಕಾ, ಆ ಥರ ಏನೂ ಇಲ್ಲ. ಯು ಕ್ಯಾನ್ ಬಿಕಮ್ ಎ ಸೈಂಟಿಸ್ಟ್ ಆ್ಯಂಡ್ ಡೂ ದಿ ರಿಸರ್ಚ್ ಅಲ್ಲಿ. ಈವನ್ ಇವತ್ತು ಸ್ಪೇಸ್ ಬರೀ ಆಸ್ಟ್ರೋನಾಟ್ಗೆ ಅಲ್ಲ, ಈವನ್ ಸ್ಪೇಸ್ ಟೂರಿಸಂ ಮಾಡಿದ್ದಾರೆ. ಸ್ಪೇಸಿಂದ ಆಗೋ ಅನುಕೂಲಗಳು ಏನು, ಸ್ಪೇಸ್ ಕ್ರಾಫ್ಟ್ ಕಳ್ಸೋಕ್ಕೆ ಏನು ಬೇಕಾಗುತ್ತೆ, ಅದ್ರಿಗೆ ಬೇಕಾಗಿರುವಂಥ ಪ್ರಪಲ್ಷನ್ ಟೆಕ್ನಾಲಜಿ, ಇಟ್ ಈಸ್ ಎ ಸಬ್ಜೆಕ್ಟ್ ಬೈ ಇಟ್ ಸೆಲ್ಫ್. ಸೊ ಈ ಹೆಂಗೆ ಮೆಕ್ಯಾನಿಕಲ್ ಅನ್ನೋದೊಂದು ಸಬ್ಜೆಕ್ಟ್ ಇತ್ತು ಅಂದರೆ ಬಾಹ್ಯಾಕಾಶನೂ ಒಂದು ಸಬ್ಜೆಕ್ಟ್ ಆಗೋಯ್ತು. ಸೊ ಆ ಸಬ್ಜೆಕ್ಟ್ನ ಇಷ್ಟಪಟ್ಟು ಆ ಸಬ್ಜೆಕ್ಟಲ್ಲಿ ಅಳವಡಿಸ್ಕೊಂಡ್ರೆ ಇಟ್ಸ್ ಎ ಗ್ರೋಯಿಂಗ್ ಟೆಕ್ನಾಲಜಿ. ಫ್ಯೂಚರ್ ಬರ್ತಾ ಇರೋದೇ ಸ್ಪೇಸ್ ಟೆಕ್ನಾಲಜಿ, ಏರೋಸ್ಪೇಸ್ ಟೆಕ್ನಾಲಜಿ, ಇಂಥ ಕಡೆ ಅನೇಕ ಫೋಕಸ್ಗಳು ಕೊಡ್ತಾ ಹೋಗ್ಬೋದು. ಸ್ಪೇಸ್ಗೆ ಬೇಕಾಗಿರೋ ನ್ಯೂಟ್ರಿಷನ್ನೇ ಒಂದು ಸಬ್ಜೆಕ್ಟ್ ಇದೆ, ಸ್ಪೇಸ್ ಹೆಲ್ತೇ ಒಂದು ಸಬ್ಜೆಕ್ಟ್ ಇದೆ. ಸೊ ದೇರ್ ಆರ್ ಅನೇಕ ಸಬ್ಜೆಕ್ಟ್ಸ್ ಇನ್ ದ ಸ್ಪೇಸ್ ಡೊಮೇನಲ್ಲಿ. ಯಾರ್ಯಾರು ಆ ಡೊಮೇನಲ್ಲಿ ಇಂಟ್ರೆಸ್ಟ್ ಇದೆಯೋ ದೇ ಕ್ಯಾನ್ ಫೋಕಸ್ ಆನ್ ದಟ್. ಇದು ಆಲ್ ನೀಡ್ ನಾಟ್ ಬಿಕಮ್ ಎನ್ ಆಸ್ಟ್ರೋನಾಟ್, ಆರ್ ಆಲ್ ಆಸ್ಟ್ರೋನಾಟ್ ನೀಡ್ ನಾಟ್ ಬಿಕಮ್ ಎ ಫೈಟರ್ ಪೈಲಟ್ಸ್, ದೇ ಕ್ಯಾನ್ ಆಲ್ಸೋ ಬಿ ಎ ಸೈಂಟಿಸ್ಟ್ ಟು ಗೋ ಟು ದಿ ಎನಿ ಪ್ಲೇಸ್ ಅಂಡ್ ಡೂ ದ ರಿಸರ್ಚ್.
1: ಎಸ್ ಸರ್, ಎಸ್ ಸರ್, ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡ್ರಿ ನಮ್ಮ ಆಕಾಶವಾಣಿ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಗಿರೀಶ್ ಲಿಂಗಣ್ಣ, ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೂ ಸೇವಾ ಸಂಕಲ್ಪ ಅಭಿಯಾನ ಕೇಳಿಸ್ಕೊಂಡ್ರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರಿ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ 2 ಯಾತ್ರೆಗೆ ಚಾಲನೆ. ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ಪ್ರಸಕ್ತ ಮುಂಗಾರು ಋತುವಿನಲ್ಲಿ ಬೆಳೆದ ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಳೆಗಳನ್ನು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಅನುಮೋದನೆ ನೀಡಿದೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಅನುಮತಿ ನೀಡಿದ್ದಾರೆ. ಕನಿಷ್ಠ ಬೆಂಬಲ ಯೋಜನೆಯಡಿ ರಾಜ್ಯದಿಂದ 2026-27 ಮುಂಗಾರು ಋತುವಿನಲ್ಲಿ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ ಮತ್ತು 38,250 ಮೆಟ್ರಿಕ್ ಟನ್ ಹೆಸರುಕಾಳು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಬೆಂಬಲ ಬೆಲೆ ಯೋಜನೆಯಡಿ ಸೂರ್ಯಕಾಂತಿ, ಹೆಸರುಕಾಳು, ಸೋಯಾಬೀನ್ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವುದಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಭಾರಿ ಸ್ಫೋಟ ಸಂಭವಿಸಿದೆ. ಈ ವೇಳೆ ಉಂಟಾದ ಬೆಂಕಿ ಅನಾಹುತದಲ್ಲಿ 9 ಮಂದಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಮಧ್ಯಾಹ್ನ ಭಾರಿ ಸ್ಫೋಟದೊಂದಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ., ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ನಾರ್ವಾಡೆ ವಿನಾಯಕ ಕಾರ್ಬಾರಿ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟದ ತೀವ್ರತೆಗೆ ಸ್ಥಳೀಯ ಮನೆಗಳಲ್ಲಿ ಕಂಪನದ ಅನುಭವವಾಗಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿ ನಿಯಂತ್ರಣಿಸುವಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಎದುರಿಸಲು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಆಸ್ಪತ್ರೆಗಳಿಗೆ ಅಗತ್ಯ ಸಿದ್ಧತೆಗಳೊಂದಿಗೆ ಸನ್ನದ್ಧವಾಗಿರಲು ಸೂಚನೆ ನೀಡಲಾಗಿದೆ. ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಕ್ಯಾನ್ಸರ್ ಔಷಧಗಳ ದರಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದು, ಈ ಔಷಧಿಗಳ ತಯಾರಿಕಾ ವೆಚ್ಚ ಹಾಗೂ ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಿಗಳ ತಯಾರಿಕಾ ವೆಚ್ಚ ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಅಡುಗೆ ಎಣ್ಣೆ ಮರುಬಳಕೆ ಮಾರ್ಗಸೂಚಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗುವುದು, ಎಲ್ಲದಕ್ಕಿಂತ ಸಾರ್ವಜನಿಕರ ಆರೋಗ್ಯ ಮುಖ್ಯ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಕೊಳ್ಳೇಗಾಲದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ನಡುವೆ ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡಿ ಎಂದು ಪತ್ರ ಬರೆದಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಈ ಹಿಂದಿನ ಸರ್ಕಾರಗಳು ಮಾಡಿದ ಎಡವಟ್ಟಿಗೆ ಈಗ ಆರ್ಥಿಕ ಇಲಾಖೆ ಪತ್ರ ಬರೆದಿದೆ ಎಂದು ತನಿಖಾ ತಂಡ ಚೆನ್ನೈನಲ್ಲಿ ಬಂಧಿಸಿದೆ. ಈ ಬಂಧನದೊಂದಿಗೆ ನಕಲಿ ಔಷಧಿ ಜಾಲಕ್ಕೆ ಸಂಬಂಧಿಸಿದಂತೆ ಬಂಧಿತರಾದವರ ಸಂಖ್ಯೆ 7ಕ್ಕೇರಿದೆ. ನಕಲಿ ಔಷಧಿ ತಯಾರಿಕೆ ಮತ್ತು ವಿತರಣಾ ಜಾಲದ ಬಗ್ಗೆ ಹಾಗೂ ಇದರಲ್ಲಿ ಭಾಗಿಯಾಗಿರುವ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ವಿಚಾರಣೆಗೆ ಒಳಪಡಿಸಿದ ಬಳಿಕ ಬಾಲಸುಬ್ರಹ್ಮಣ್ಯನ್ನನ್ನು ಬಂಧಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ನ್ಯಾಯಾಲಯ 7 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿದೆ. ಚೆನ್ನೈ ಮೂಲದ ಫಾರ್ಮಾ ಪಾಲುದಾರ ಬಾಲಸುಬ್ರಹ್ಮಣ್ಯನ್,

ಡಿಎಂ ಫಾರ್ಮಾ ಎಂಬ ಔಷಧೀಯ ಕಂಪನಿಯಲ್ಲಿ ಪ್ರಶಾಂತ್ ರಂಜನ್ ಪಾಲುದಾರನಾಗಿದ್ದ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕಿತ್ತಡಿಹಳ್ಳಿ ಗ್ರಾಮದಿಂದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಭಾರತ್ ಜೋಡೋ ಎರಡು ಪಾದಯಾತ್ರೆಗೆ ಚಾಲನೆ ದೊರೆತಿದೆ. ಸುಮಾರು 9-10 ಕಿಲೋಮೀಟರ್ ದೂರದ ಭಾರತ್ ಜೋಡೋ ಎರಡು ಪಾದಯಾತ್ರೆಯು ಕೋಟೆ ಹೊಸನಗರ ಕ್ರಾಸ್ ಮತ್ತು ನೆಲವುಡ್ಲು ಮೂಲಕ ಸಾಗಿ ಶಿಕಾರಿಪುರದಲ್ಲಿ ಮುಕ್ತಾಯಗೊಳ್ಳಲಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸವಂತಪ್ಪ ಹಾಗೂ ಇತರ ಹಿರಿಯ ಕಾಂಗ್ರೆಸ್ ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. 2023 ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವ 84 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಪಾದಯಾತ್ರೆ ಹಮ್ಮಿಕೊಂಡಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಕೈಗೊಂಡಿದ್ದ 10 ದಿನಗಳ ಪಾದಯಾತ್ರೆಯ ಯಶಸ್ಸಿನಿಂದ ಪ್ರೇರಣೆ ಪಡೆದುಕೊಂಡ ಕಾಂಗ್ರೆಸ್ ಪಾದಯಾತ್ರೆ ನಡೆಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧದ ಆರೋಪಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ. ಕಾಂಗ್ರೆಸ್ ನಾಯಕರು ಹತಾಶೆಯಿಂದ ಆಧಾರರಹಿತ ಆರೋಪಗಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6 ಲಕ್ಷ ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ಭ್ರಷ್ಟಾಚಾರವನ್ನು ಬೇರುಮಟ್ಟದಿಂದಲೇ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಹಾಗೂ ಬಲ ನೀಡುವ ಅಗತ್ಯವಿದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಕಾರವಾರದ ಶಿರವಾಡದಲ್ಲಿರುವ ನಗರಸಭೆಯ ಕಸ ವಿಲೇವಾರಿ ಡಂಪಿಂಗ್ ಯಾರ್ಡ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಲೋಕಾಯುಕ್ತದಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ಹೋಲಿಸಿದರೆ ತಪ್ಪಿದಸ್ಥರಿಗೆ ಶಿಕ್ಷೆಯಾಗುವ ಪ್ರಮಾಣ ಕಡಿಮೆ ಇದೆ. ಪ್ರಸ್ತುತ 10-15% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರಿ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ್ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಎರಡು ಯಾತ್ರೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಸಮಯ. ಮೊದಲಿಗೆ ಕೇಳಿ ಬರ್ತಾ ಇದೆ ಯಜಮಾನ ಚಿತ್ರದಿಂದ ಓ ಮೈನಾ ಓ ಮೈನಾ ಅನ್ನುವಂತಹ ಗೀತೆ. ರಾಜೇಶ್ ಮತ್ತೆ ಚಿತ್ರ ಅವರ ದನಿಯಲ್ಲಿದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಯಾರೇ ನೀ ಅಭಿಮಾನಿ ಚಿತ್ರದ ಟೈಟಲ್ ಟ್ರ್ಯಾಕ್ ಕೇಳಿಸ್ಕೊಂಡ್ರಿ ಶ್ರೀನಿವಾಸ್ ಅವರ ವಾಯ್ಸ್ನಲ್ಲಿ. ಮುಂದಕ್ಕೆ ಮತ್ತೆರಡು ಗೀತೆಗಳು ನಿಮಗಾಗಿ ಕೇಳಿಸ್ತಾ ಇದ್ದೀವಿ. ಸಿದ್ಲಿಂಗೋಟು ಚಿತ್ರದಿಂದ ಅನೂಪ್ ಸಿಳೀನ್ ಅವರ ವಾಯ್ಸ್ನಲ್ಲಿರುವಂತಹ ಹಾಡು ಕಥೆಯೊಂದು ಅಂತ ಶುರುವಾಗುತ್ತೆ. ಅರಸು ಅಂತಾರೆ ಅವರ ಸಾಹಿತ್ಯ ಇದೆ, ಅನೂಪ್ ಸಿಳೀನ್ ಅವರದ್ದೇ ಕಂಪೋಸಿಷನ್. ಇದಾದ ನಂತರ ಏನು ಹೇಳಬೇಕು ಅಂದೆ ಏನದು ಅನ್ನೋಂಥ ಹಾಡನ್ನು ಕೂಡ ಕೇಳಿಸ್ತೀವಿ. ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡಿದು ಸೋನಿಗ ಮತ್ತು ಶ್ರೇಯಾ ಘೋಷಾಲ್ ಅವರ ವಾಯ್ಸ್ನಲ್ಲಿದೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ. ಎರಡು ಹಾಡುಗಳು ಕೂಡ ಇದೀಗ ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ FM ರಾಯಂಬೋದಲ್ಲಿ ಕೇಳ್ತಾ ಇರಿ. ಮಧುರವಾದ ಮಾತಿಗೆ, ಮಧುರವಾದ ಹಾಡಿಗೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲ ಆಕಾಶವಾಣಿ ಎಫ್ ಎಂ ರಾಯಂಬುದಲ್ಲಿ ನಾವಿದ್ದೇವೆ ಹೋಮ್ ಬಿಸಿಲಿನಲ್ಲಿ. ಹೋಮ್ ಬಿಸಿಲಿನ ಈ ಹೊತ್ತಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಶಂಕರ್ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರ ಅಂದರೆ ಟ್ರಿಪಲ್ ಆಕ್ಟಿಂಗ್ ಅಲ್ಲಿ ಕಾಣಿಸಿಕೊಂಡಂತಹ ಕನ್ನಡದ ಚಿತ್ರ ಯಾವುದು? ಶಂಕರ್ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಅಭಿನಯಿಸಿದಂತಹ ಕನ್ನಡದ ಚಿತ್ರ ಯಾವುದು? 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬೋ. ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಬೈಟು ಟೀ ಕೊಡ್ರಪ್ಪ.
1: ಕೊಟ್ರೆ ಇಲ್ಲೂ ಕೊಡ್ರಪ್ಪ. ನಿಜ, 3 ಗಂಟೆ 3:30 ಸಮಯದಲ್ಲಿ ಒಂದೊಳ್ಳೆ ಟೀ ಎಷ್ಟು ಮನಸ್ಸಿಗೆ ನಿರಾಳ ಅಂತ ಅನ್ಸುತ್ತೆ ಅಲ್ವಾ? ನಿಮಗೂ ಕೂಡ ಇದೇ ರೀತಿ ಟೀ ಕಾಫಿ ಅಭ್ಯಾಸ ಇದೆಯಾ, ಇಲ್ಲಾಂದ್ರೆ ಟೀ ಕಾಫಿ ಮೇಲೆ ನಿಮಗೆ ಒಂದು ಸ್ವಲ್ಪನೂ ಡಿಪೆಂಡೆನ್ಸಿ ಇಲ್ಲ ಅಂತ ಖುಷಿಯಾಗಿ ಹೇಳ್ಕೊಳ್ತೀರಾ, ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಅಂದ ಹಾಗೆ ಹೊಂಬಿಸಲಿನ ಮೊದಲ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದರೆ, ಬೇಗ ಇವರ ಉತ್ತರಗಳು ತಲುಪ್ತು ಅಂತ ಇವರು ಹೆಸರು ಹೇಳ್ತಾ ಇದ್ದೀವಿ ಆಯ್ತಾ. ಇದಲ್ಲದೆ ಇನ್ನ ರಾಶಿ ರಾಶಿ ಜನ ಸರಿಯಾದಂತಹ ಉತ್ತರ ಕಳಿಸಿದ್ದೀರಿ. ಅದರಲ್ಲೂ ಕೂಡ ಇವತ್ತು ಶಂಕರ್ ನಾಗ್ ಅವರ ನೆನಪಾರ್ಥ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ಆ ಕಾರಣಕ್ಕಾಗಿ ಶಂಕರ್ ನಾಗ್ ಅವರ ಕುರಿತಾಗಿರುವಂತಹ ಈ ಪ್ರಶ್ನೆಗೆ ನೀವು ಬೇಗ ಬೇಗ ಉತ್ತರವನ್ನು ಕಳಿಸಿರ್ತೀರಿ ಅಂತ ಗೊತ್ತು. ಆದರೆ ಮೊದಲಿಗೆ ತಲುಪಿಸಿದಂತಹ 10 ಜನರ ಹೆಸರು ಹೀಗಿದೆ: ಜಗದಾಂಬಿಕಾ, ರಾಧಾ, ಕೃಷ್ಣ, ನೇತ್ರ, ಹಾಗೆಯೇ ಬಿಂದು ಪ್ರಕಾಶ್, ಸುಧಾಮೂರ್ತಿ, ಸುಬ್ರಹ್ಮಣ್ಯ, ಜಯನ್, ಚಂದ್ರಪ್ಪ, ಸುಭಾನ್ ಕೋರಿ, ದಿಲೀಪ್ ಕಲ್ಯಾಣ್ಕರ್, ಮಹೇಶ್. ಇಷ್ಟು ಜನರ ಉತ್ತರ ಬೇಗ ತಲುಪ್ತು, ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಅಂದಹಾಗೆ ಆಲ್ಮೋಸ್ಟ್ 95-98% ಜನ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ರಿ. ಹೌದು, ಗೆದ್ದ ಮಗ ಅನ್ನೋದು ಸರಿಯಾದಂತಹ ಉತ್ತರ. ಶಂಕರ್ ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಚಿತ್ರ ಯಾವುದು ಅಂತ ಕೇಳಿದೆ. ಕನ್ನಡದ ಗೆದ್ದ ಮಗ ಅನ್ನುವಂತಹ ಚಿತ್ರ 1983 ಬಂತು. ಇದು ಆಕ್ಚುಲಿ ತಮಿಳ್ ಚಿತ್ರದ ರೀಮೇಕು. ತಮಿಳ್ ಮೂವಿ ಮೂಂಡ್ರು ಮುಖಂ ಅನ್ನುವಂತಹ ಒಂದು ಚಿತ್ರದ ರೀಮೇಕ್ ಆಗಿತ್ತು. ಇದರಲ್ಲಿ ಶಂಕರ್ ನಾಗ್ ಅವರು ಅಲೆಕ್ಸ್ ಮುತ್ತಣ್ಣ, ಅರುಣ್ ಹಾಗೆ ಜಾನ್ ಅನ್ನುವಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಅಲೆಕ್ಸ್ ಮುತ್ತಣ್ಣ ಅನ್ನೋದು ತಂದೆಯ ಪಾತ್ರ, ಅರುಣ್ ಹಾಗೆ ಜಾನ್ ಅನ್ನೋದು ಮಕ್ಕಳ ಪಾತ್ರವಾಗಿ ಕಂಡು ಬಂದಿತ್ತು. ಒಟ್ಟಿನಲ್ಲಿ ಒಂದು ಕಾಲಕ್ಕೆ ಟ್ರಿಪಲ್ ಆಕ್ಟಿಂಗ್ ಮಾಡೋದು ಅಂತಂದರೆ ನಿಜಕ್ಕೂ ಯಾರಿಗೆ ಆದರೂ ಕೂಡ, ಯಾವುದೇ ನಟರಿಗಾದರೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿತ್ತು. ಹಾಗೆಯೇ ಅವರ ಪ್ರತಿಭೆಯನ್ನು ಹೊರಗೆ ಹಚ್ಚುವಂತಹ ವಿಷಯ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡ್ರು ತ್ರಿಪಾತ್ರದಲ್ಲಿ, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾಣಿಸ್ಕೊಂಡಿದ್ರು, ಮತ್ತು ಶಂಕರ್ ನಾಗ್ ಅವರು ಕೂಡ ಸರಿಸುಮಾರು ಅದೇ ಸಮಯದಲ್ಲಿ ತ್ರಿಪಾತ್ರದಲ್ಲಿ ಅಭಿನಯಿಸಿ ಸೈ ಅಂತ ಅನಿಸ್ಕೊಂಡಿದ್ರು. ಗೆದ್ದ ಮಗ ಅನ್ನೋದು ಸರಿಯಾದಂತಹ ಉತ್ತರ ಅಂತ ಹೇಳ್ತಾನೆ. ಇದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀನಿ. ಇದು ಬಾಲಿವುಡ್ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಬಾಲಿವುಡ್ ಚಿತ್ರ ಆದರೂ ಕೂಡ ಪ್ರೇರಣೆ ಪಡ್ಕೊಂಡಿದ್ದು ಹಾಲಿವುಡ್ ಚಿತ್ರದಿಂದ. ಹೌದು, ಹಾಲಿವುಡ್ ಫಿಲಂ ಫಿಲಡೆಲ್ಫಿಯಾ ಇಂದ ಪ್ರೇರಣೆ ಪಡ್ಕೊಂಡು ಹಿಂದಿ ಚಿತ್ರದಲ್ಲಿ ಏಡ್ಸ್ ವಿಷಯದ ಕಥಾಹಂದರವನ್ನು ತಂದಿದ್ರು. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಟಿಸಿದಂತಹ ಹಿಂದಿಯ ಈ ಚಿತ್ರದ ಹೆಸರೇನು ಅಂತ ನನ್ನ ಪ್ರಶ್ನೆ. ಹಾಲಿವುಡ್ ಸಿನಿಮಾ ಫಿಲಡೆಲ್ಫಿಯಾ ಅನ್ನುವಂತಹ ಒಂದು ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡಂತಹ ಹಿಂದಿಯ ಸಿನಿಮಾ ಇದು. ಹಿಂದಿ ಸಿನಿಮಾದಲ್ಲಿ ಏಡ್ಸ್ ಕಥಾ ಹಂದರವನ್ನು ಹೊಂದಿತ್ತು ಈ ಒಂದು ಚಿತ್ರ. ಶಿಲ್ಪಾ ಶೆಟ್ಟಿ ಇದರಲ್ಲಿ ಏಡ್ಸ್ ಪೇಷೆಂಟ್ ಆಗಿ ಕಾಣಿಸ್ಕೊಂಡಿದ್ರು ಕೂಡ. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಟಿಸಿದಂತಹ ಈ ಚಿತ್ರ ಯಾವುದು? ಹಿಂದಿ ಚಿತ್ರದ ಹೆಸರನ್ನ ನೀವು ನಮಗೆ ತಿಳಿಸಿ. ಅಕಸ್ಮಾತ್ ಹಿಂದಿ ಚಿತ್ರದ ಹೆಸರು ಗೊತ್ತಾಗ್ಲಿಲ್ವಾ, ಯೋಚನೆ ಮಾಡಬೇಡಿ, ಟೆನ್ಷನ್ ತಗೋಬೇಡಿ. ಮುಂದಿನ ಪ್ರಶ್ನೆ ಯಾವುದೇ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲದೆ ಇರೋ ಹಾಗೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಅಂದರೆ ಗಣಿತದ ಪ್ರಶ್ನೆ ಒಂದನ್ನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ. ಓಕೆ, 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ.

ಗಳಿಸಲಿಲ್ಲ. ಕಮರ್ಷಿಯಲಿ ಹಿಟ್, ಸೂಪರ್ ಹಿಟ್ ಅಂತ ಯಾವುದೇ ವಿಶೇಷಣಗಳನ್ನ ಅಂಟಿಸಿಕೊಳ್ಳದ ಸಿನಿಮಾ ಇದಾಗಿತ್ತು. ಆದರೆ ಶಿಲ್ಪಾ ಶೆಟ್ಟಿ ಅವರ ಆ್ಯಕ್ಟಿಂಗ್ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳಿ ಎಷ್ಟೊಂದು ಅವಾರ್ಡ್ಗಳಿಗೆ ನಾಮಿನೇಷನ್ ಆಗಿತ್ತು ಶಿಲ್ಪಾ ಶೆಟ್ಟಿ ಅವರ ಹೆಸರು. ಆದರೆ ಶಿಲ್ಪಾ ಶೆಟ್ಟಿ ಅವರಿಗೆ ಯಾವುದೇ ಪ್ರಶಸ್ತಿ ಸಿಕ್ಕಲಿಲ್ಲ ಈ ಸಿನಿಮಾದಲ್ಲಿ. ಇವತ್ತಿಗೂ ಕೂಡ ಶಿಲ್ಪಾ ಶೆಟ್ಟಿಯ ದಿ ಬೆಸ್ಟ್ ಕರಿಯರ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಾದರೆ ಅದು ಫಿರ್ಮಿಲೆಂಗೆ ಚಿತ್ರದಲ್ಲಿ ಅವರು ಏಡ್ಸ್ ರೋಗಿಯಾಗಿ ನಟಿಸಿದಂಥದ್ದು ಅಂತ ಹೇಳ್ತಾರೆ. ಫಿರ್ಮಿಲೆಂಗೆ 2004 ತೆರೆ ಕಾಣ್ತು. ನಿಮಗೆ ಅಕಸ್ಮಾತ್ ನೋಡುವಂತಹ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನೋಡಬಹುದು ಈ ಒಂದು ಚಿತ್ರವನ್ನು. ಇರಲಿ, ಇದೀಗ ಎಲ್ರಿಗೂ ಇಷ್ಟ ಆಗುವಂಥ ಅಥವಾ ಕೆಲವರಿಗೆ ಕಬ್ಬಿಣದ ಕಡಲೆ ಆಗಿರುವಂಥ ಪ್ರಶ್ನೆಯ ಸೆಕ್ಷನ್ಗೆ ಬರ್ತಾ ಇದ್ದೀನಿ. ತುಂಬ ಜನ ನಾನು ಬಂದಾಗ ಮೆಸೇಜ್ ಮಾಡ್ತೀರಿ ಇವತ್ತು ಗಣಿತದ ಪ್ರಶ್ನೆ ಇರತ್ತಾ ಅಂತ. ಕಾಲಾವಕಾಶ ಇದ್ದರೆ ಖಂಡಿತವಾಗ್ಲೂ ಒಂದಾದರೂ ಗಣಿತದ ಪ್ರಶ್ನೆ ಕೇಳೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಆದರೆ ಕೆಲವು ಸಲ ಏನಾಗುತ್ತೆ, ಟೈಮ್ ಸಿಕ್ಕೋದಿಲ್ಲ ಅಲ್ವಾ. ಇರಲಿ, ಇವತ್ತಂತೂ ಗಣಿತದ ಪ್ರಶ್ನೆ ಇದೆ. ಇದು ಲಾಜಿಕಲ್ ರೀಸನಿಂಗ್ ಪ್ರಶ್ನೆ, ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರುವಂಥದ್ದೇ, ಏಜ್ ರಿಲೇಟೆಡ್ ಪ್ರಶ್ನೆ, ವಯಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅದೇನೋಪ್ಪ, ಸಾಮಾನ್ಯವಾಗಿ ತಂದೆ ಮಗಂದ ಎಕ್ಸಾಂಪಲ್ ತಗೊಳ್ತೀವಿ, ತಾಯಿ ಮಗಳ ತಗೊಳ್ಳಲ್ಲ. ಯಾಕೆ? ಹೆಣ್ಮಕ್ಳು ನಿಜವಾದ ವಯಸ್ಸನ್ನು ಬಿಟ್ಕೊಡಲ್ಲ ಅಂತ ಗಣಿತಕ್ಕೂ ಗೊತ್ತಾ? ಇರಲಿ, ತಂದೆ ಮತ್ತು ಮಗನಿಗೆ 30 ಅಂತರ ಇದೆ. ಇದು ಪ್ರಶ್ನೆ ಕೇಳಿಸ್ಕೊಳ್ಳಿ. ತಂದೆ ಮತ್ತು ಮಗನಿಗೆ 30 ಅಂತರ ಇದೆ. 10 ಹಿಂದೆ ತಂದೆಗೆ 50 ಆಗಿತ್ತು. ಆದರೆ ಹಾಗಿದ್ರೆ ಮಗನ ಈಗಿನ ವಯಸ್ಸು ಎಷ್ಟು? 10 ಹಿಂದೆ ತಂದೆಗೆ 50 ಆಗಿತ್ತು ಅಂದರೆ ಇವಾಗ ಮಗನ ಈಗಿನ ವಯಸ್ಸು ಎಷ್ಟು ಅಂತ ನೀವು ಹೇಳಬೇಕು. ಒಂದೇ ಲೈನಲ್ಲಿ ಬರೀ ಪ್ರಶ್ನೆಯನ್ನು ರಿಪೀಟ್ ಮಾಡದೆ ಕೇಳ್ತಾ ಇದ್ದೀನಿ. ತಂದೆ ಮತ್ತು ಮಗನಿಗೆ 30 ಅಂತರ, 30 ಗ್ಯಾಪ್. 10 ಹಿಂದೆ ತಂದೆಗೆ 50 ಅಂದರೆ 50 ಇಯರ್ಸ್. ಆದರೆ ಹಾಗಾದರೆ ಮಗನ ಈಗಿನ ವಯಸ್ಸು ಎಷ್ಟು? ಪ್ರೆಸೆಂಟ್ ಏಜ್ ಆಫ್ ಸನ್ನ ನೀವು ನನಗೆ ಮೆಸೇಜ್ ಮಾಡಬೇಕು. 9480909013 ನನ್ನ ವಾಟ್ಸ್ಆ್ಯಪ್ ಸಂಖ್ಯೆ, ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಓಕೆ, ಸರಿಯಾದಂತಹ ಉತ್ತರವನ್ನು ಕಳಿಸಿರೋದು ಸಿ ಎನ್ ಲಕ್ಷ್ಮಣ, ವಿಲ್ಫ್ರೆಡ್, ಶರಣಬಸವ, ಬಿ ಕೆ ಶಿವಕುಮಾರ್, ಚಂದ್ರಕಾಂತ್, ಸವಿತಾ ತುಮಕೂರ್, ಹಾಗೆ ಮಣಿಕಂಠ, ಮಂಜುನಾಥ್, ಇಂದರ್ಗಿ, ರವೀಂದ್ರ ಮತ್ತು ಅನನ್ಯ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇನ್ನೊಂದು ಸ್ವಲ್ಪ ಜನ ಸರಿ ಉತ್ತರ ಕಳಿಸಿರಬಹುದು, ಆದರೆ ಬೇಗ ತಲುಪಿಸಿದಂತಹ ಸರಿ ಉತ್ತರ ಇವರದ್ದಾಗಿತ್ತು. ಓಕೆ, ಸರಿಯಾದಂತಹ ಉತ್ತರ ಆಗಿತ್ತು, ಮಗನಿಗೆ 30 ವರ್ಷ, ಪ್ರೆಸೆಂಟ್ ಏಜ್ ಆಫ್ ಸನ್ 30 ವರ್ಷ. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು 20 ವರ್ಷ ಅಂತ ಹೇಳಿದ್ದೀರಿ, ಅದು ಹೆಂಗೆ? ಇವಾಗ ಅಪ್ಪನಿಗೆ 10 ವರ್ಷ ಜಾಸ್ತಿ ಆದಮೇಲೆ ಮಗನಿಗೂ 10 ವರ್ಷ ಜಾಸ್ತಿ ಆಗಬೇಕಲ್ವಾ? ಮಗ ಮಾತ್ರ ಬೆಳಿದೆ ಹಾಗೆ ಉಳ್ಕೊಂಡ್ಬಿಡ್ತಾನ ಹೇಗೆ? ತುಂಬ ಜನ ಅಪ್ಪನಿಗೆ 60 ವರ್ಷ, ಮಗನಿಗೆ 20 ವರ್ಷ ಅಂತ ಮೆಸೇಜ್ ಮಾಡ್ತಾ ಇದ್ದೀರಿ. ಮೊದಲ ಸಾಲೇ ಹೇಳಿದ್ದೆ ನಾನು, ತಂದೆ ಮತ್ತು ಮಗನಿಗೆ 30 ವರ್ಷಗಳ ಅಂತರ ಇದೆ ಅಂತ. ತಂದೆಗೆ 10 ವರ್ಷದ ಹಿಂದೆ 50 ವರ್ಷ ಆಗಿತ್ತು, ಅಂದರೆ 10 ವರ್ಷದ ನಂತರ ಇವಾಗ ಪ್ರೆಸೆಂಟ್ ಏಜ್ ಆಫ್ ತಂದೆ ಏನಾಗುತ್ತೆ? 50 + 10 = 60 ಆಗತ್ತೆ. ಅಪ್ಪ ಮಗನಿಗೆ 30 ವರ್ಷ ಅಂತರ ಇದೆ ಅಂದರೆ 60 - 30 ಮಾಡಬೇಕಲ್ವಾ? ಅವಾಗ ಮಗನಿಗೆ 30 ವರ್ಷ ಆಗತ್ತಲ್ವಾ? ಮಗನಿಗೆ 20 ವರ್ಷ ಅಂತ ಹೇಳಿದ್ದು ತಪ್ಪು. ತುಂಬ ಜನ 20 ಅಂತ ಹೇಳಿದ್ದೀರಿ, ಆದರೆ ಪ್ರೆಸೆಂಟ್ ಏಜ್ ಆಫ್ ಸನ್ 30 ಅಂತ ತಿದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೂಡ ತುಂಬ ಪ್ರೀತಿಯಿಂದ ಹಾಗೆ ಸ್ಪೋರ್ಟಿವ್ ಸ್ಪಿರಿಟಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ರಾಶಿ ರಾಶಿ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಮುಕ್ತಾಯ ಆಗ್ತಾ ಇದೆ. ಇದಾದ ನಂತರ ಸ್ಫೂರ್ತಿದಾರಿಯಲ್ಲಿ ನಾವು ನೀವು ಮತ್ತಷ್ಟು ಮಾತಾಡೋಣ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೇವೆ. ಸ್ಫೂರ್ತಿಧಾರಿಯಲ್ಲಿ ಇವತ್ತು ಕೇಳ್ತಾ ಇರುವಂತಹ ವಿಷಯ ಏನು ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕಾಂಪಿಟೇಷನ್ ಸ್ಪರ್ಧೆ ಅನ್ನೋದು ಒಂದು ಒಳ್ಳೆಯ ಉತ್ಸಾಹವನ್ನ ಕೊಡುತ್ತೆ, ಸ್ಫೂರ್ತಿಯನ್ನು ಹೆಚ್ಚಿಸುತ್ತೆ, ಮತ್ತೆ ಏನಾದರೂ ಸಾಧಿಸೋಕೆ ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಇನ್ನ ಕೆಲವರಿಗೆ ಕಾಂಪಿಟೇಷನ್ ಅನ್ನೋದು ಸುಮ್ಮನೆ ರೇಜಿಗೆ ಅಂತ ಅನ್ಸುತ್ತೆ, ಅದ್ರ ಬದಲು ನಮ್ಮಷ್ಟಕ್ಕೆ ನಾವು ನಮ್ಮ ಟೈಮ್ ಲೈನ್ ಅಲ್ಲಿ ನಮ್ಮ ಸ್ಪೀಡ್ ನಲ್ಲಿ ನಮ್ಮ ಕೆಲಸವನ್ನ ಮಾಡ್ಕೊಳ್ತಾ ಹೋದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಅನ್ಸುತ್ತೆ. ಸೊ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದ ವಿಷಯ ನಿಮಗೆ ನೇರವಾಗಿ ಒಂದೇ ಒಂದು ಸಾಲಿನಲ್ಲಿ ಹೇಳಬೇಕು ಅಂತಂದ್ರೆ, ಕಾಂಪಿಟೇಷನ್ ಸ್ಪರ್ಧೆ ಅನ್ನೋದು ನಿಮಗೆ ಸ್ಫೂರ್ತಿಯನ್ನ ತರತ್ತಾ, ಮೋಟಿವೇಟ್ ಮಾಡತ್ತಾ, ಕಾಂಪಿಟೇಷನ್ ನಿಮಗೆ ಮೋಟಿವೇಶನ್ ಅಂತ ಅನ್ಸತ್ತಾ ಅನ್ಸಲ್ವಾ, ಮೆಸೇಜ್ ಮಾಡಿ ಯಾಕೆ ಅಂತ ಕೂಡ ಹೇಳಿ ಆಯ್ತಾ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ರಿ. ಸ್ಫೂರ್ತಿ ಧಾರೆಗೆ ಮೆಸೇಜ್ ಮಾಡಿದ್ದಾರೆ ಹರೀಶ್ ಅವರು, ನಮಗೆ ಯಾವುದೇ ಕಾಂಪಿಟೇಷನ್ ಬೇಡ, ನಮ್ಮಷ್ಟಕ್ಕೆ ನಾವು ಸಂತೋಷವಾಗಿ ಇರ್ತೀವಿ ಅಂತ. ವಿಲ್ಫ್ರೆಡ್ ಅವರು ಮೆಸೇಜ್ ಮಾಡಿ ಹೇಳಿದ್ರು, ನಿಜಕ್ಕೂ ಕಾಂಪಿಟೇಷನ್ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲ ಮಾಡುತ್ತೆ, ಹಾಗೇನೆ ನಮಗಿರುವಂತಹ ಫೋಕಸ್ನು ಕೂಡ ಶಾರ್ಪನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾದ ಗ್ರಹಿಕೆಗೆ, ಹಾಗೇನೆ ನಮ್ಮನ್ನು ನಾವು ಬೆಳೆಸಿಕೊಳ್ಳೋದಕ್ಕೆ ಈ ಸ್ಪರ್ಧೆ ಅನ್ನೋದು ಮುಖ್ಯ ಅಂತ ವಿಲ್ಫ್ರೆಡ್ ಅವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಮೆಸೇಜ್ ಮಾಡಿ. ಯಾವುದೇ ಒಂದು ಸ್ಪರ್ಧೆ ಕಾಂಪಿಟೇಷನ್ ನಿಮಗೆ ಮೋಟಿವೇಟ್ ಮಾಡುತ್ತಾ, ಅಥವಾ ಸ್ಪರ್ಧೆನೂ ಬೇಡ ಕಾಂಪಿಟೇಷನೂ ಬೇಡ ಮೋಟಿವೇಷನೂ ಬೇಡ, ನಮ್ಮಷ್ಟಕ್ಕೆ ನಾವೇ ಹೀರೋ ಆಗಿ ಇರೋಣ ಅಂತ ಯೋಚನೆ ಮಾಡುವಂಥ ಜನಾನ ನೀವು? ಯಾವುದು ನಿಮಗೆ ಏನಾದರೂ ಸಾಧಿಸೋದಕ್ಕೆ, ಏನನ್ನಾದರೂ ಕಲಿಯೋದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ? ಕಾಂಪಿಟೇಷನ್ ಇದೆ ಅಂದರೆ ಕಲಿತೀರಾ? ಕಾಂಪಿಟೇಷನ್ ಇಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವು ಸೆಲ್ಫ್ ಡ್ರಿವನ್ ಆಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತೀರಾ? ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಚಂದದ ಹಾಡುಗಳಂತೂ ನಿಮ್ಮ ಜೊತೆಯಾಗಿ ಸದಾ ಕಾಲ ಇರುತ್ತೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿಯನ್ನ ಅವರು ಹೇಳ್ತಾ ಇದ್ದಾರೆ, ಕಾಂಪಿಟೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯೇ, ಆದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ವೃತ್ತಿಯಲ್ಲೂ ಕೂಡ ವಿಪರೀತ ಕಾಂಪಿಟೇಷನ್ ಇರೋದ್ರಿಂದ ಒಂದು ಮಾತನ್ನು ಮಾತ್ರ ನಾವು ನೆನಪಿಟ್ಕೋಬೇಕು, ನಾವು ಮುಂದುವರಿಬೇಕು ಅನ್ನೋಂಥ ಯೋಚನೆಯಲ್ಲಿ ಇನ್ನೊಬ್ಬರನ್ನ ತುಳಿಯೋದು, ಇನ್ನೊಬ್ಬರನ್ನ ತಳ್ಳೋದು ಇಂಥ ಕೆಲಸನ ಮಾತ್ರ ಮಾಡಬಾರ್ದು. ನಮ್ಮ ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡ್ಕೋಬೇಕು, ನಾವು ನಮ್ಮ ಬೆಸ್ಟ್ನ ಕೊಡಬೇಕು. ಆದರೆ ಈ ನಿಟ್ಟಿನಲ್ಲಿ ಸಾಕಬೇಕಾದ್ರೆ ಇನ್ನೊಬ್ಬರ ಮೇಲೆ ಅದು ನೆಗೆಟಿವ್ ಆಗಿ ಪರಿಣಾಮ ಆಗದ ಹಾಗೆ ನೋಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ನಿಜ ನಿಮ್ಮ ಮಾತು. ಹಾಗೇನೆ ಕಾಂತರಾಜ್ ಹುಳಿಯಾರ್ ಹೇಳಿ

ಿದ್ದಾರೆ. ಕಾಂಪಿಟೇಷನ್ ಇತ್ತು ಅಂದ್ರೆ ಏನೋ, ನಾವು ಅವ್ರಿಗಿಂತ ಜಾಸ್ತಿ ಸಾಧನೆ ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ಸಿಕ್ಕತ್ತೆ, ಬೇರೆಯವ್ರಿಗಿಂತ ಫಸ್ಟ್ ಬರಬೇಕು ಅಂತ ನಾವು ಎಫರ್ಟ್ ಜಾಸ್ತಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮಾತು ಕೂಡ ಸತ್ಯನೇ ನೋಡಿ. ಸ್ಪರ್ಧೆ ಅನ್ನೋದು ಇವತ್ತಿನ ಕಾಲದಲ್ಲಿ ಸಾಮಾನ್ಯ ಆಗಿದೆ, ಆದರೆ ಆರೋಗ್ಯಕರವಾಗಿದ್ದರೆ ಒಳ್ಳೆಯದು. ಸ್ಪರ್ಧೆಯ ಕಾರಣಕ್ಕಾಗಿ ನಮ್ಮತನವನ್ನು ನಾವು ಮರಿಬಾರ್ದು ಅಂತ ಹೇಳ್ತಿದ್ದಾರೆ. ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ ಈ ಸಂದೇಶ ಕಳಿಸಿದ್ದಾರೆ. ಎಂಥ ಒಳ್ಳೆ ಮಾತು ಹೇಳಿದ್ರಿ. ನಾವು ಎಷ್ಟೋ ಸಲ ಯಾವ್ಯಾವುದೋ ವಿಷಯಗಳಲ್ಲಿ ಮುಳುಗಿ ಹೋಗಿ ನಮ್ಮತನವನ್ನೇ ನಾವು ಕಳೆದುಕೊಳ್ತಾ ಇರ್ತೀವಿ. ವ್ಯಕ್ತಿಯಾಗಿ ನಾವೇನು, ನಮ್ಮ ಸ್ವಭಾವ ಏನು, ಯಾವ ಹಿನ್ನೆಲೆಯಿಂದ ಬಂದಿದ್ದೀವಿ, ನಾವು ನಂಬುವಂತಹ ಆದರ್ಶ ಏನು, ನಾವು ಇದುವರ ತನಕ ಕಟ್ಟಿಕೊಂಡು ಬಂದಿರುವಂತಹ ವ್ಯಕ್ತಿತ್ವ ಎಂಥದ್ದು, ಈ ಎಲ್ಲದನ್ನು ಕೂಡ ಮರೆತು ಬರೀ ಸ್ಪರ್ಧೆಯ ಕಿಚ್ಚಿನಲ್ಲಿ ನಾವು ಮತ್ತಿನ್ನೇನೋ ಆಗೋಕ್ಕೆ ಹೊರಟಾಗ ಎಂಥೆಂಥ ಅನಾಹುತಗಳು, ಎಂಥೆಂಥ ಅವಾಂತರಗಳು ಸೃಷ್ಟಿಯಾಗತ್ತೆ ಅಲ್ವಾ. ಆ ಕಾರಣಕ್ಕಾಗಿ ಚಂದ್ರಕಾಂತ್ ಅವರ ಮಾತು ನಿಜಕ್ಕೂ ಸತ್ಯ ಅಂತ ಅನಿಸ್ತು ನನಗಂತೂ. ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು ಯಾವುದೇ ಹೊತ್ತಿನಲ್ಲೂ. ನಿಮ್ಗೇನನ್ಸತ್ತೆ, ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸ್ಪರ್ಧೆ ಅನ್ನೋದು ನಿಮಗೆ ಮೋಟಿವೇಶನ್ ಆಗತ್ತಾ, ನಿಮಗೆ ಸ್ಫೂರ್ತಿಯನ್ನು ತರತ್ತಾ ತರಲ್ವಾ, ಯಾಕೆ ಅನ್ನೋದನ್ನು ಕೂಡ ಉದಾಹರಣೆ ಸಹಿತವಾಗಿ ಒಂದು 4 ಸಾಲು ಬರೆದು ಕಳಿಸಿ. ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗೆ ಕೂಡ ಆ ಒಂದು ಮಾತಿನಲ್ಲಿ ಉತ್ತರ ಇರಲಿ. ಆಯಿತಾ?

ಆಗುತ್ತಾ, ಅಥವಾ ನಂಗೆ ಯಾವುದೇ ಸ್ಪರ್ಧೆ ಬೇಕಿಲ್ಲ, ನನಗೆ ನಾನೇ ಸೆಲ್ಫ್ ಮೋಟಿವೇಟೆಡ್ ಆಗಿ ಸೆಲ್ಫ್ ಡ್ರಿವನ್ ಆಗಿ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳುವಂಥ ಜನನ ನೀವು ಅಂತ. ಆದರೆ ಇಲ್ಲೊಬ್ಬರು ಮೆಸೇಜ್ ಮಾಡಿದ್ದಾರೆ ಮೋನಿಕಾ ದಾವಣಗೆರೆಯಿಂದ, ಸ್ಪರ್ಧೆ ಇರಬೇಕು ಆದರೆ ಸ್ಪರ್ಧೆಯಲ್ಲಿ ಮಿತಿ ಇರಬೇಕು, ಮಿತಿ ಮೀರಿದ ಸ್ಪರ್ಧೆ ಅನಾಹುತಕ್ಕೆ ಕಾರಣ ಆಗಬಹುದು ಅಂತ ಹೇಳಿ. ಹಾಗೆಯೇ ಮೋಟಿವೇಶನ್ ಇದ್ರೆ ಚಂದ, ಇದೊಂದು ರೀತಿಯಲ್ಲಿ ಸಾಧನೆಯ ಮೆಟ್ಟಿಲು ಅಂದರೆ ತಪ್ಪಾಗಲ್ಲ, ಹಾಡುಗಳಂತೂ ಸಖತ್ತಾಗಿದೆ ಅಂತ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸ್ಪರ್ಧೆ ಎಲ್ಲಾನು ಕೂಡ ಮೋಟಿವೇಟ್ ಮಾಡೋದು ಏನಿದ್ರು ಸಣ್ಣ ಪುಟ್ಟ ಮಕ್ಕಳಿದ್ದಾಗ, ದೊಡ್ಡವರು ಆಗ್ತಾ ಆಗ್ತಾ ಅವರ ಬದುಕೆ ಬೇರೆ, ನಮ್ಮ ಬದುಕೆ ಬೇರೆ, ಅವರ ಪ್ರಯಾರಿಟಿಗಳು ಬೇರೆ, ನಮ್ಮ ಪ್ರಯಾರಿಟಿಗಳು ಬೇರೆ ಅಂತ ಅನಿಸೋದಕ್ಕೆ ಶುರು ಆಗತ್ತೆ ಅಂತ ಹೇಳುವಂತಹ ವ್ಯಕ್ತಿ ನೀವಾಗಿದ್ರೆ, ಆ ಒಂದು ಅನಿಸಿಕೆಗೂ ಕೂಡ ಸ್ವಾಗತ ಇದೆ. ಕೇಳಿದಂತಹ ಪ್ರಶ್ನೆಗೆ ಎಷ್ಟೆಲ್ಲ ಆಯಾಮ ಇದೆ ಅಷ್ಟೆಲ್ಲ ಉತ್ತರದ ಸಾಧ್ಯತೆ ಅಂತೂ ಖಂಡಿತ ಇರುತ್ತೆ. ನೀವು ಮೆಸೇಜ್ ಮಾಡಬೇಕಷ್ಟೇ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಮೆಜೆಸ್ಟಿಕ್ ಟೂ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಚೇತನ್ ನಾಯ್ಕ್ ಹಾಗೇನೆ ಅನುರಾಧ ಭಟ್ ಅವರ ವಯಸ್ಸಲ್ಲಿತ್ತು ಗೀತೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ, ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಸ್ಫೂರ್ತಿಧಾರಿಯಲ್ಲಿ ನಾನು ಕೇಳಿದ್ದೆ ನಿಮಗೆ ಯಾವುದು ಮೋಟಿವೇಶನ್ ಅಂತ ಅನಿಸುತ್ತೆ, ಕಾಂಪಿಟೇಷನ್ ಅನ್ನೋದು ನಿಜಕ್ಕೂ ಮೋಟಿವೇಶನ್ ಆಗತ್ತಾ ಅಂತ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಕಾಂಪಿಟೇಷನ್ ಅನ್ನೋದು ನಮಗೆ ಎಷ್ಟೋ ಸಲ ಲಿಮಿಟಿಂಗ್ ಫ್ಯಾಕ್ಟರ್ ಕೂಡ ಆಗುತ್ತೆ. ಯಾಕೆಂದರೆ ನಾವು ಯಾವ ವಿಚಾರಕ್ಕೆ ಯಾರ ಜೊತೆ ಕಾಂಪೀಟ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಓದಿಗೆ, ನಿಮ್ಮ ಬುದ್ಧಿಶಕ್ತಿಗೆ, ನೀವು ಬೇರೇನೋ ಆಗಬೇಕಾಗಿದ್ದವರು ಮತ್ತಿನ್ಯಾರ್ದೋ ಮೇಲಿನ ಸ್ಪರ್ಧೆಗೆ ಅವರ ಊಟದಲ್ಲಿ ನೀವು ನಿಂತರೆ ಅದರಿಂದ ಗೆಲುವು ಸೋಲುವು ಮತ್ತಿನ್ನೊಂದು ಮಗದೊಂದುಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಒತ್ತಡನೇ ಜಾಸ್ತಿ ಆಗಿರುತ್ತೆ. ಮತ್ತು ಕೊನೆಯದಾಗಿ ಹೇಳಬೇಕು ಅಂತಂದರೆ, ಆಗಲೇ ಹೇಳಿದ್ರಲ್ಲ, ನಾವು ನಾವಾಗಿರಬೇಕು ಅಂತ ನಮ್ಮ ತನವನ್ನೇ ಕಳೆದುಕೊಂಡ ಹಾಗೆ ಆಗತ್ತೆ. ಈ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಮೆಸೇಜ್ ಮಾಡಿ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ. ನಿಮಗೇನಿಸುತ್ತೆ, ಸ್ಪರ್ಧೆ ಅನ್ನೋದು ಇರಬೇಕಾ ಇರಬಾರ್ದಾ? ಇವಾಗ ನಾವೆಲ್ಲ ಸಣ್ಣವರು ಇರಬೇಕಾದ್ರೆ ಪ್ರತಿ ಕ್ಲಾಸ್ನಲ್ಲೂ ಕೂಡ ರ್ಯಾಂಕ್ಗಳನ್ನ ಕೊಡುವಂತಹ ಅಭ್ಯಾಸ ಇತ್ತು. ಆಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ರ್ಯಾಂಕ್ಗಳನ್ನ ಕೊಡೋದು ಕೆಟ್ಟ ಪದ್ಧತಿ, ರ್ಯಾಂಕ್ ಬೇಡ, ಅದರ ಬದಲು ಗ್ರೇಡ್ಸ್ ಕೊಡಬೇಕು. ಮಾರ್ಕ್ಸನ್ನು ಬರೀ ಮಕ್ಕಳಿಗೆ ತಿಳಿಸಿದ್ರೆ ಸಾಕು, ಪ್ರತಿಯೊಬ್ಬರಿಗೂ ತಿಳಿಸುವಂಥ ಅಗತ್ಯ ಇಲ್ಲ. ಸಪ್ರೇಟಾಗಿ ವೈಯಕ್ತಿಕವಾಗಿ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಬೇಕು. ಮತ್ತು ಗ್ರೇಡ್ ಕೊಡಬೇಕು, ಎ ಬಿ ಸಿ ಡಿ ಅಂತ ಗ್ರೇಡ್ಸ್ ಕೊಡಬೇಕು ಅಂತ ಆಯಿತು. ಅದಾದಮೇಲೆ ಆ ಗ್ರೇಡ್ಸಲ್ಲೂ ಯಾರಿಗೆ ಜಾಸ್ತಿ ಎ ಪ್ಲಸ್ ಬಂದಿದೆ

ಬರೀ ಎ ಬಂದಿದೆ, ಬಿ ಬಂದಿದೆ, ಸಿ ಬಂದಿದೆ ಅಂತ ಮತ್ತೆ ಅದರಲ್ಲೂ ಕೂಡ ಕಾಂಪಿಟೇಷನ್ ಶುರು ಆಗೇ ಹೋಯಿತು. ಹಾಗೆ ನೀವು ಕೂಡ ಗಮನಿಸಿರಬಹುದು, ನಾವು ಎಷ್ಟೇ ಬೇಕು ಅಥವಾ ಬೇಡ ಅಂತ ಅಂದ್ಕೊಂಡ್ರೂ ಸ್ಪರ್ಧೆ ಅನ್ನೋದು ಪ್ರತಿ ವ್ಯಕ್ತಿಯಲ್ಲೂ ಪ್ರತಿ ಸ್ತರದಲ್ಲೂ ಕೂಡ ಇದ್ದೇ ಇರುತ್ತೆ. ಇದನ್ನು ನೀವು ನೋಟಿಸ್ ಮಾಡಿದ್ದೀರಾ? ಮೆಸೇಜ್ ಮಾಡಿ.

ಮೇಲೂ ಕೂಡ ಸೋತ್ ಹೋದೆ ಅನ್ನುವಂತಹ ಬೇಜಾರನ್ನ ಬೇಸರವನ್ನ ನಮ್ಮಲ್ಲಿ ಹುಟ್ಟಿಸಿ ನಮ್ಮ ಬಗ್ಗೆ ನಮ್ಮಲ್ಲೇ ಕಹಿ ಭಾವನೆ ಉಣಿಸೋ ಹಾಗಿದ್ರೆ ಉಂಟು ಮಾಡೋ ಹಾಗಿದ್ರೆ ಅಂತಹ ಸ್ಪರ್ಧೆಯಿಂದ ನಮ್ಮ ಮನಸ್ಸನ್ನು ದೂರ ಇಡೋದು ಮುಖ್ಯ ಆಗತ್ತೆ. ಮತ್ತೆ ಆ ಸ್ಪರ್ಧೆ ನಮಗೆ ನಿಜಕ್ಕೂ ಅವಶ್ಯ ಇದೆಯಾ ಅಂತ ನಾವೇ ಕೇಳ್ಕೊಳ್ಬೇಕಾಗತ್ತೆ. ಎಷ್ಟೋ ಸಲ ಕೆಲವು ಸಲ ನಮಗೆ ಬೇಡದೇ ಇರುವಂತಹ ಕೆಲಸದಲ್ಲಿ, ನಮಗೆ ಬೇಡದೇ ಇರುವಂತಹ ಸ್ಪರ್ಧೆಯಲ್ಲಿ ಜಿದ್ದಿಗೆ ಬಿದ್ದು ಓಟಕ್ಕೆ ನಿಲ್ಲೋದ್ರಿಂದ ನಮ್ಮ ಮನಸ್ಸಾಕ್ಷಿ, ನಮ್ಮ ಮಾನಸಿಕ ನೆಮ್ಮದಿ ಇವೆಲ್ಲ ಕೂಡ ಹಾಳಾಗ್ತಾ ಇರುತ್ತೆ, ಪೆಟ್ಟು ತಿಂತಾ ಇರುತ್ತೆ. ಹಾಗಾಗದೇ ಇರಲಿ ಅಂತ ಆಶಿಸ್ತಾ, ಸ್ಪರ್ಧೆಗಳು ನಮ್ಮನ್ನು ಉತ್ಸಾಹಿಗಳನ್ನಾಗಿ ಮಾಡಲಿ, ಸ್ಪರ್ಧೆಗಳು ನಮ್ಮಲ್ಲಿ ಒಂದು ಆರೋಗ್ಯಕರ ಮನೋಭಾವವನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಹೇಗನ್ನಿಸ್ತು ಕಾರ್ಯಕ್ರಮ, ಮೆಸೇಜ್ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹಲೋ, ಗುಡ್ ಈವ್ನಿಂಗ್. ನ್ಯೂ ಟ್ಯೂನ್ ಮಾಡಿರೋದು ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್. ನೀವು ಕೇಳ್ತಿರೋದು ನಾನ್ ಸ್ಟಾಪ್

ಸಂಜೆ ವಿತ್ ಆರ್ಜೆ ಅರ್ಜುನ್. ಎಲ್ಲ ಕಡೆ ಚೂರು ಪಾರು ಮಳೆ ಬರ್ತಿದೆ, ವರುಣ ತಂಪು ಮಾಡ್ತಾ ಇದ್ದಾನೆ. ಈ ಬಿಂದಾಸ್ ಬುಧವಾರದ ಸಂಜೆಯಲ್ಲಿ ಜಾಲಿ ಸಾಂಗ್ಸ್ ಕೇಳ್ತಾ ರೈನ್ಬೋ ಜೊತೆ ಒಂದು ಟ್ರಿಪ್ ಹೋಗಿದ್ದು ಬರೋಣವಾ. ಈ ಟ್ರಿಪ್ನ ನಾವು ಕಳೆದ ತಿಂಗಳೇ ಆರಂಭ ಮಾಡಿದ್ವಿ, ಆದರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ವಿ. ಅರ್ಥ ಆಗಿಲ್ಲ ಅಲ್ಲ? ಅಂದರೆ ಕಳೆದ ತಿಂಗಳು ಇದೇ ವಿಷಯದ ಬಗ್ಗೆ ನಾನು ಮಾತನಾಡಿದ್ದೆ ನಿಮ್ಮ ಜೊತೆ, ಆದರೆ ಇವತ್ತಿನ ವಿಷಯ ಅದಕ್ಕಿಂತ ಚೂರು ವಿಭಿನ್ನವಾಗಿದೆ. ಏನದು ಅಂತೀರಾ? ನೆನಪಿದೆಯಾ ಇಂಡೋನೇಷ್ಯಾದ 17,000ಕ್ಕೂ ಅಧಿಕ ದ್ವೀಪಗಳ ಬಗ್ಗೆ ನಾನು ಮಾತನಾಡಿದ್ದೆ? ನೀವು ತುಂಬ ಉತ್ಸುಕದಿಂದನೂ ಕೂಡ ಕೇಳಿಸ್ಕೊಂಡಿದ್ರಿ, ಅದಕ್ಕೂ ಕೂಡ ತುಂಬ ಒಳ್ಳೆಯ ಸ್ಪಂದನೆ ಬಂದಿತ್ತು. ಇಂಡೋನೇಷ್ಯಾದ ಆ ದ್ವೀಪಗಳಲ್ಲಿನ ಜ್ವಾಲಾಮುಖಿಗಳ ಬಗ್ಗೆ, ಕೆಲವೊಂದು ವಿಸ್ಮಯಗಳ ಬಗ್ಗೆಯೂ ಕೂಡ ನಾನು ಹೇಳಿದ್ದೆ. ಆದರೆ ಇವತ್ತು ಆ ಒಂದೇ ಒಂದು ಜ್ವಾಲಾಮುಖಿಯಿಂದ ಇಡೀ ವಿಶ್ವದಲ್ಲೇ ಆದ ಕರಾಳ ಪ್ರಭಾವದ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ. ಅದು ಯಾವ ಜ್ವಾಲಾಮುಖಿ? ಎಸ್, ಸ್ವಲ್ಪ ಕುತೂಹಲ ಇರಲಿ. ಯಾಕಪ್ಪ ಇವನು ವಿಸ್ಮಯದಿಂದ ಕರಾಳ ಅಂತ ಬಳಸ್ತಾ ಇದ್ದಾನೆ ಅಂತ ಅನ್ಕೋತಿದ್ದೀರಾ? ಅದಕ್ಕೆ ಕಾರಣ ಇದೆ, ಹೇಳ್ತೀನಿ. ಕೇಳ್ತಾ ಇರಿ ಈ ಎರಡು ಹಾಡನ್ನು. ಹಾಗೆ ಸ್ಟೇ ಟ್ಯೂನ್, ಇದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್.

ಎಸ್, ವೆಲ್ಕಮ್ ಬ್ಯಾಕ್. ಇದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಕೇಳ್ತಾ ಇದ್ದೀರಾ, ಇದು ಇಂಡೋನೇಷ್ಯಾದ ಅವಿಸ್ಮಯಗಳ ಕಥೆ. ಇಂಡೋನೇಷ್ಯಾದ ಬಗ್ಗೆ ಮಾತಾಡ್ತಾ ಇದ್ದರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಕಳೆದ ತಿಂಗಳು ಅಷ್ಟೇ, ಒಂದು ಗಂಟೆ ಸಾಕಾಗಲೇ ಇಲ್ಲ. ಹಾಗಾಗಿ ಇವತ್ತಿನ ಟಾಪಿಕನ್ನು ಅದನ್ನೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಬಟ್ ಆದರೆ ಅಲ್ಲಿ ಮಾತಾಡಿದ್ದು ಐಲ್ಯಾಂಡ್ಸ್ ಬಗ್ಗೆ, ಅಂದರೆ ದ್ವೀಪಗಳ ಬಗ್ಗೆ. ಇಲ್ಲಿ ಮಾತಾಡ್ತಿರೋದು ವಾಲ್ಕೆನೋಸ್ ಬಗ್ಗೆ, ಅಂದರೆ ಜ್ವಾಲಾಮುಖಿಗಳ ಬಗ್ಗೆ. ಜ್ವಾಲಾಮುಖಿ ಅಂದರೆ ಬಹಳಷ್ಟು ವಿಸ್ಮಯಗಳಿವೆ ಇಂಡೋನೇಷ್ಯಾದಲ್ಲಿ. ಆದರೆ ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಜ್ವಾಲಾಮುಖಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದು ಯಾವ ಜ್ವಾಲಾಮುಖಿ, ಆ ಜ್ವಾಲಾಮುಖಿ ಪರ್ಟಿಕ್ಯುಲರ್ ಆಗಿ ಯಾವ ಪರಿಣಾಮವನ್ನು ಇಡೀ ವಿಶ್ವಕ್ಕೆ ಬೀರಿತು ಅಂತ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಎಸ್, ಯುದ್ಧ ಅಂದ ಕೂಡಲೇ ನಮಗೆ ನೆನಪಾಗೋದು ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರ, ಬಂದೂಕು, ಸೈನ್ಯ, ರಾಜಕೀಯ ತಂತ್ರ, ಹೌದಲ್ವಾ? ಆದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ಒಂದೇ ಒಂದು ಜ್ವಾಲಾಮುಖಿ ಭಾರತದಲ್ಲಿದ್ದ ಬ್ರಿಟಿಷರ ಭೀಕರ ಯುದ್ಧವನ್ನೇ ನಿಲ್ಲಿಸ್ಬಿಡ್ತು ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಅಷ್ಟೇ ಅಲ್ಲ, ಹದಿನೆಂಟು ನೂರ 16ನೇ ಇಸ್ವಿಯಲ್ಲಿ ಭಾರತ ಸೇರಿದಂತೆ ಇಡೀ ಪ್ರಪಂಚದಲ್ಲೇ ಬೇಸಿಗೆಗಾಲ ಅನ್ನೋದೇ ಬರಲಿಲ್ಲ. ಕೇಳಿಸ್ಕೊಳ್ರಿ, ಬೇಸಿಗೆಗಾಲ ಅನ್ನೋದೇ ಬರಲಿಲ್ಲ ಇತಿಹಾಸದಲ್ಲಿ. ಈ ವರ್ಷವನ್ನು ಇಯರ್ ವಿತೌಟ್ ಅ ಸಮ್ಮರ್, ಅಂದರೆ ಬೇಸಿಗೆ ಇಲ್ಲದ ವರ್ಷ ಅಂತಲೇ ಕರೀತಾರೆ. ಇಂಡೋನೇಷ್ಯಾದಲ್ಲಿ ಸ್ಫೋಟಗೊಂಡ ಜ್ವಾಲಾಮುಖಿ ಭಾರತದ ಪರಿಸ್ಥಿತಿಯನ್ನೇ ಪೂರ್ತಿ ಉಲ್ಟಾಪಲ್ಟ ಮಾಡಿದ. ಹೇಗೆ? ಭಾರತ ಅಲ್ಲದೇ ಬಹಳಷ್ಟು ದೇಶಗಳಲ್ಲೂ ಕೂಡ ಇದು ಪ್ರಭಾವ ಬೀರಿತು. 1816ನೇ ಆ ಒಂದು ರಕ್ತ ಸಿಕ್ತ ಕಥೆ ಇಲ್ಲಿದೆ. ಹೇಳ್ತಾ ಹೋಗ್ತೀನಿ, ಸದ್ಯಕ್ಕೆ ಮತ್ತೆರಡು ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಇನ್ನೊಂದು ಸ್ಟಾಪ್ ಸಂಜೆಯಲ್ಲಿ ಕೇಳಿಕೊಂಡು ವಾಪಸ್ ಬನ್ನಿ.

ಏನಪ್ಪ ಜ್ವಾಲಾಮುಖಿ ಬಗ್ಗೆ ಹೇಳಿಬಿಟ್ಟು ಹೀಗೆ ತಂಪಾಗಿ ಅನಿಸುತ್ತಿದೆ ಅಂತ ಹಾಳಾಗ್ತಿದ್ದಾನೆ ಅಂತ ಅನ್ಕೊಂಡ್ರ, ಎಸ್ ಸ್ವಲ್ಪ ತಣ್ಣಗಿರಲಿ ಅಲ್ಲ, ಎಲ್ಲ ಕಡೆ ಮಳೆ ಉಳಿತಾ ಇದೆ. ಹಾಗಾಗಿ ವಿಷಯ ಏನೇ ಇರ್ಬೋದು, ಆದರೆ ಹಾಡನ್ನ ಕೇಳ್ತಾ ಹಾಗೆ ಎಂಜಾಯ್ ಮಾಡಿ.

ಎಸ್, ನಾನು ಇಂಡೋನೇಷ್ಯಾದ ಬಗ್ಗೆ ಹೇಳ್ತಾ ಇದ್ದೆ. ಹಾಗಾಗಿ ಆಲ್ರೆಡಿ ಸಾಕಷ್ಟು ಸಂದೇಶಗಳು ಹರಿದು ಬರ್ತಾ ಇದ್ದಾವೆ. ಸದ್ಯಕ್ಕೆ ನೀವು ಸಂದೇಶಗಳನ್ನ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013, ಅಂದರೆ 9489809103. ಮತ್ತೊಮ್ಮೆ ಹೇಳ್ತೀನಿ, 9489809103. ಈ ಒಂದು ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡ್ಬಹುದು ಇಂಡೋನೇಷ್ಯಾದ ಬಗ್ಗೆ. ಹಾಗೆ ಆ ಒಂದು ಯಾವ ಇಸ್ವಿ, 1816 ಆ ಆಸುಪಾಸು ವರ್ಷದ ಬಗ್ಗೆ ನಿಮಗೆ ಗೊತ್ತಿದ್ರೆ, ಆ ಇಯರ್ ವಿತೌಟ್ ಅಸಮ್ ಬೇಸಿಗೆ ಇಲ್ಲದ ವರ್ಷದ ಬಗ್ಗೆ ನಿಮ್ಮ ಇಂದಿನ ತಲೆಮಾರಿನವರು, ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಅಪ್ಪ ಅಮ್ಮ ಹೇಳಿದರೆ ಅಥವಾ ನೀವು ಅದನ್ನು ಅನುಭವಿಸಿದರೆ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಿಮ್ಮ ವೈಯಕ್ತಿಕ ಸಂದೇಶಗಳನ್ನ ನಮ್ಮ ವಾಟ್ಸಾಪ್ ಸಂದೇಶಕ್ಕೆ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

ಎಸ್, ವೆಲ್ಕಮ್ ಬ್ಯಾಕ್. ಇದು ನಾನ್ ಸ್ಟಾಪ್ ಸಂಜಯ್ ವಿತ್ ಆರ್ ಜೆ ಅರ್ಜುನ್. ನಾನು ಆಗಲೇ ಇಂಡೋನೇಷ್ಯಾದ ಜ್ವಾಲಾಮುಖಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಒಂದು ಸಖತ್ತಾಗಿರೋ ಸಾಂಗ್ ಕೇಳ್ಕೊಂಡು ಬಂದ್ರಿ, ಕಥೆ ಶುರು ಮಾಡೋಣವಾ? ಎಸ್, ಕಥೆ ಶುರುವಾಗೋದು 1815 ಏಪ್ರಿಲ್ ತಿಂಗಳಲ್ಲಿ. ಇಂಡೋನೇಷ್ಯಾದ ಸುಂಭಾವಾ ಅನ್ನೋ ದ್ವೀಪದಲ್ಲಿದ್ದ ತಾಂಬೋರಾ ಜ್ವಾಲಾಮುಖಿ ದಿಢೀರನೇ ಭೀಕರವಾಗಿ ಸ್ಫೋಟಗೊಳ್ಳುತ್ತೆ. ಆ ಸ್ಫೋಟದ ಶಬ್ದ ಎಷ್ಟೊಂದು ಭೀಕರವಾಗಿತ್ತಂದರೆ, ಆ ಸ್ಫೋಟದ ಶಬ್ದ ಸಾವಿರಾರು ಮೈಲಿ ದೂರದಲ್ಲಿದ್ದ ಬ್ರಿಟಿಷ್ ಸೈನಿಕರಿಗೆ ಕೇಳಿಸಿತ್ತಂತೆ. ಬ್ರಿಟಿಷರು ಯಾರೋ ಶತ್ರುಗಳು ನಮ್ಮ ಮೇಲೇ ದಾಳಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ತಮ್ಮ ಇಡೀ ಸೇನೆಯನ್ನೇ ಯುದ್ಧಕ್ಕೆ ರೆಡಿ ಮಾಡಿಬಿಟ್ಟಿದ್ರಂತೆ. ಆದರೆ ಅದು ಶತ್ರುಗಳ ದಾಳಿಯಲ್ಲ, ಪ್ರಕೃತಿಯ ಅಟ್ಟಹಾಸ. ಈ ಸ್ಫೋಟದಿಂದ ಕೋಟ್ಯಾಂತರ ಟನ್ ಬೂದಿ ಮತ್ತು ಸಲ್ಫರ್ ಗ್ಯಾಸ್ ಆಗಸಕ್ಕೆ ಚೆಲ್ಲಿ ಭೂಮಿಯ ವಾತಾವರಣವನ್ನೇ ಪೂರ್ತಿಯಾಗಿ ಮುಚ್ಚಾಕ್ತು. ಪರಿಣಾಮ, ಸೂರ್ಯನ ಬೆಳಕು ಭೂಮಿಗೆ ತಲುಪದೇ ಇರೋ ಹಾಗೆ ಮಾಡಿಬಿಡ್ತು. ಸೊ ಇದ್ರ ಬಗ್ಗೆ ಸಾಕಷ್ಟು ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದೀರಾ, ಹೇಳ್ತಾ ಹೋಗ್ತೀನಿ. ಯಾರು ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ರಾಜಿನಹಳ್ಳಿ ಹುರಳಗೆರೆ ಮಂಜುನಾಥ್ ಅವರು ಸಂದೇಶ ಕಳಿಸಿಕೊಟ್ಟಿದ್ದಾರೆ. 1816 ಇಂಡೋನೇಷ್ಯಾದಲ್ಲಿ ಏಪ್ರಿಲ್ 1815 ಮೌಂಟ್ ಟಾಂಬೋರಾ ಸ್ಫೋಟದ ದುರಂತದ ನಂತರ ಭಾರತವನ್ನು ಒಳಗೊಂಡಂತೆ ಇಡೀ ಗ್ರಹವು ಒಂದು ಸಂಕಷ್ಟವನ್ನು ಅನುಭವಿಸಿತು. ಈ ದುರಂತ 1816 ಕಾಣಿಸ್ತು ಅಂತ ಹೇಳ್ತಿದ್ದಾರೆ. ಬೇಸಿಗೆ ಇಲ್ಲದ ವರ್ಷ ಆಗಿ ಮಾರ್ಪಾಡ್ತು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಸಂದೇಶ ಕಳಿಸ್ಕೊಟ್ಟಿದ್ದಕ್ಕೆ. ನಿಮ್ಮ ಮಾಹಿತಿ ಕರೆಕ್ಟಾಗಿದೆ. ಹಾಗೆ ಹಾಡುಗಳನ್ನ ಕೇಳ್ತಾ ಅನಂತಕುಮಾರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಎಲ್ಲಿಂದ? ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಯಾರಿದು ಮುರುಳಿ ಅವರು ಬೂದಿಗೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದ. ಹಾಗೆ ಬಂಗಾರದಂಥ ಗೀತೆಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಳದ ರಮೇಶ್ ಅವರು. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದ. ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಒಂದು ನಾನ್ ಸ್ಟಾಪ್ ಸಂಜೆಯಲ್ಲಿ ಕೇಳಿ, ಎಂಜಾಯ್ ಮಾಡಿ.

ಬೇಕಿದ್ದ ಬೇಸಿಗೆಯಲ್ಲಿ ವಿಚಿತ್ರ ರೀತಿಯ ಶೀತಗಾಳಿ ಕೂಡ ಬೀಸೋಗೆ ಶುರುವಾಗುತ್ತೆ. ಸೊ ಇದರ ನಂತರ ಏನಾಗುತ್ತೆ, ಏನಾಯಿತು, ತದನಂತರ ಯುದ್ಧ ಹೇಗೆ ನಿಲ್ತು, ಅಲ್ಲಿನ ಜನರು, ನಮ್ಮ ಭಾರತದ ಜನರು ಹೇಗೆ ಅದನ್ನು ಸರ್ವೈವ್ ಆದರು ಅಂತ ಹೇಳ್ತೀನಿ. ಸಾಕಷ್ಟು ಸಂದೇಶ ಹರಿದು ಬರ್ತಿದೆ ನಮ್ಮ FM ರೈನ್ಬೋ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ ಹಾಗೆ ಕವಿ ಖುಷಿ ಕವಿ ಗಮ್ ಅಂತ ಸಾಂಗ್ ಕೇಳ್ತಿದ್ದಾರೆ. ಹಿಂದಿ ಸಾಂಗ್ಸ್ ಇಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ ಈ ಸಮಯದಲ್ಲಿ. ಕನ್ನಡ ಸಾಂಗ್ಸ್ ಕೇಳಿ ಮತ್ತು ಪ್ಲೇ ಮಾಡ್ತೀನಿ 10 ಗಂಟೆಗೆ ಅಂತ ಹೇಳ್ತಾ ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಒಂದು ನಾನ್ ಸ್ಟಾಪ್ ಸಂಜೆಯಲ್ಲಿ ವಿತ್ ಆರ್ ಜೆ ಅರ್ಜುನ್ ಕೇಳ್ಕೊಂಡು ವಾಪಸ್ ಬನ್ನಿ.

ಎಸ್, ವೆಲ್ಕಮ್ ಬ್ಯಾಕ್. ಇದು ನಾನ್ ಸ್ಟಾಪ್ ಸಂಜಯ್ ವಿತ್ ಆರ್ ಜೆ ಅರ್ಜುನ್. 1816 ಆ ಒಂದು ಜ್ವಾಲಾಮುಖಿ ಸ್ಫೋಟಗೊಂಡು ಇಂಡೋನೇಷ್ಯಾದಲ್ಲಿ ಅಂತ ಹೇಳ್ತಾ ಇದೆ. ಆ ಜ್ವಾಲಾಮುಖಿ ಮಾಡಿದ ಪ್ರಭಾವ ಒಂದೊಂದಲ್ಲ ಕಣ್ರಿ. ಏನು ಗೊತ್ತಾ, ಇವಾಗ ಅದನ್ನು ಇಷ್ಟು ಹಗುರವಾಗಿ ನಾವೆಲ್ಲ ಮಾತಾಡ್ಬೋದು, ಹಾಗಿತ್ತಂತೆ, ಹಾಗಾಗೋಗ್ಬಿಡ್ತಂತೆ, ಹೀಗಾಗೋಗ್ಬಿಡ್ತಂತೆ ಅಂತ. ಬಟ್ ಆದರೆ ಆಗಿನ ಪರಿಸ್ಥಿತಿಯಲ್ಲದು ಬಹಳ ಭೀಕರವಾದ ಸಂಗತಿ ವರ್ಷ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರತಕ್ಕೆ ಮಾನ್ಸೂನ್ ಮಳೆ ಬರಲಿಲ್ಲ, ಬಂಗಾಳ ಗುಜರಾತ್ ಉತ್ತರ ಭಾರತದಲ್ಲಿ ಭೀಕರ ಬರಗಾಲ ಸೃಷ್ಟಿಯಾಗಿತ್ತು, ಕುಡಿಯೋಕೆ ನೀರಿರಲಿಲ್ಲ ಅಂತ ಹೇಳ್ತಿದೆ. ಬಟ್ ಆದರೆ ಯುದ್ಧಕ್ಕೂ ಏನು ಸಂಬಂಧ ಅಂತ ನೀವು ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಆ ಕಾಲದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಿಸೋದಕ್ಕೆ, ಅಂದರೆ ಆಂಗ್ಲೋ ಗೂರ್ಖಾ ಯುದ್ಧ ಮತ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧಗಳ ಸಿದ್ಧತೆಯಲ್ಲಿ ನಡೆಸ್ತಾ ಇತ್ತು. ಆದರೆ ಹಾಗೆ ಅದ್ರ ಜೊತೆಗೆ ತೀವ್ರ ಸಂಘರ್ಷ ಕೂಡ ನಡೆಸ್ತಾ ಇತ್ತು. ಆದರೆ ಈ ಹವಾಮಾನ ವೈಪರೀತ್ಯದಿಂದಾಗಿ, ಅಂದರೆ ಈ ಇಂಡೋನೇಷ್ಯಾದ ಜ್ವಾಲಾಮುಖಿ ಸ್ಫೋಟಗೊಂಡು ಹವಾಮಾನ ವೈಪರೀತ್ಯ ಆದ ನಂತರ ಮಳೆ ನಿಂತು ಹೋಗುತ್ತೆ, ಕೆರೆ ಕಟ್ಟೆಗಳು ಒಣಗಿ ಹೋಗ್ತವೆ. ಬ್ರಿಟಿಷ್ ಸೈನಿಕರಿಗೆ ಹಾಗೆ ಅವರ ಕುದುರೆಗಳಿಗೆ ಕುಡಿಯೋದಕ್ಕೆ ನೀರು ಆಹಾರನೇ ಸಿಗಲಿಲ್ಲ. ಸಾವಿರಾರು ಸೈನಿಕರು ರೋಗ ರುಜಿನಗಳಿಂದ ಕುಸಿದು ಬೀಳ್ತಾರೆ. ಪರಿಸ್ಥಿತಿ ಎಷ್ಟು ಭೀಕರವಾಗಿ ಹೋಯಿತು ಅಂದರೆ, ಆಹಾರ ನೀರಿಲ್ಲದೆ ಸೈನಿಕರು ಹೋರಾಡುವಂಥ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾರೆ. ಬ್ರಿಟಿಷರು ತಮ್ಮ ಮಿಲಿಟರಿ ಕಾರ್ಯಾಚರಣೆಗಳೆಲ್ಲನೂ ಮತ್ತು ಯುದ್ಧಗಳನ್ನ ಅರ್ಧಕ್ಕೆ ನಿಲ್ಲಿಸಿ ಹಿಂದೆ ಸರಿಯಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಯಾವ ವರ್ಷ? 1816. ಅಷ್ಟೇ ಅಲ್ಲ, ಈ ವಾತಾವರಣದ ವೈಪರೀತ್ಯದಿಂದಾಗಿ ಬಂಗಾಳದ ಹೂಗ್ಲಿ ನದಿ ವಾತಾವರಣ ಬದಲಾಗಿ ಜಗತ್ತಿನ ಮೊದಲ ಕಾಲರಾ ಮಹಾಮಾರಿ ಹುಟ್ಕೊಳ್ಳುತ್ತೆ. ಕಾಲರಾ ಮಹಾಮಾರಿ ಹುಟ್ಕೊಂಡಿದ್ದು ಆ ಒಂದು ಇಸ್ವಿಯಲ್ಲೇ. ಈ ಒಂದು ಜ್ವಾಲಾಮುಖಿಯ ಮೇನ್ ಕಾರಣ ಅಂತಲೇ ಹೇಳ್ಬೋದು. ಈ ರೋಗ ಭಾರತದಿಂದ ಇಡೀ ಪ್ರಪಂಚಕ್ಕೆ ಹರಡಿ ಕೋಟ್ಯಾಂತರ ಜನರ ಜೀವವನ್ನು ತೆಗೆದುಕೊಳ್ಳುತ್ತೆ. ಸೊ ನೋಡಿದ್ರಲ್ಲ, ಕೇಳಿದ್ರಲ್ಲ, ಈ ಒಂದು ಜ್ವಾಲಾಮುಖಿಯ ಕಥೆ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಆ ಇಸ್ವಿಯಲ್ಲಿ ಆ ರೀತಿಯ ಬರಗಾಲ, ಆ ರೀತಿಯ ಒಂದು ಭಾರತೀಯರಿಗೆ ಬಂದಿದ್ದು ಅತ್ಯಂತ ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು. ಬಟ್ ಆದರೆ ಮುಂದೆ ಯಾವತ್ತೂ ಬರದೇ ಇರಲಿ ಅಂತ ನಾವು ಆಶಿಸ್ಬೋದು. ಮತ್ತೆ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಸ್ವಲ್ಪ ಸಂಜೆಯಲ್ಲಿ ಕೇಳ್ಕೊಂಡು ವಾಪಸ್ ಬನ್ನಿ.

ನಾನ್ ಸ್ಟಾಪ್ ಸಂಜೆ ಸದ್ಯಕ್ಕೆ ಸಮಾಪ್ತಿ ಮಾಡುವ ಸಮಯ ಹತ್ರಕ್ಕೆ ಬಂತು. ಸೊ ಇಂಡೋನೇಷ್ಯಾದ ಜ್ವಾಲಾಮುಖಿ ಬಗ್ಗೆ ನಿಮಗೇನಿಸ್ತು? ಸೊ ನೋಡಿದ್ರ, ಒಮ್ಮೆ ಯೋಚಿಸಿ ನೋಡಿ, ಇಂಡೋನೇಷ್ಯಾದ ಯಾವುದೋ ಒಂದು ಸಣ್ಣ ದ್ವೀಪದಲ್ಲಿದ್ದ ಜ್ವಾಲಾಮುಖಿ ಸ್ಫೋಟಗೊಂಡ್ರೆ ಸಾವಿರಾರು ಮೈಲಿ ದೂರದಲ್ಲಿದ್ದ ಭಾರತದ ಮಾನ್ಸೂನ್ ಬದಲಾಗುತ್ತೆ, ನದಿಗಳು ಒಣಗ್ತವೆ, ಭೀಕರ ಕಾಯಿಲೆ ಹುಟ್ಕೊಳತ್ತೆ, ಕೊನೆಗೆ ಬ್ರಿಟಿಷರ ಯುದ್ಧ ತಂತ್ರವನ್ನೇ ಬುಡಮೇಲು ಮಾಡುತ್ತೆ. ಸೊ ಪ್ರಕೃತಿಯ ಶಕ್ತಿಯ ಮುಂದೆ ಎಂಥ ದೊಡ್ಡ ಸಾಮ್ರಾಜ್ಯವು ಕೂಡ ಶರಣಾಗಲೇಬೇಕು ಅನ್ನೋದಕ್ಕೆ 1816ನೇ ಈ ಒಂದು ಘಟನೆ ಸಾಕ್ಷಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಕೇಳಿದ್ರಲ್ಲ, ಒಂದೇ ಒಂದು ಜ್ವಾಲಾಮುಖಿ ಇಡೀ ಜಗತ್ತಿನ ಇತಿಹಾಸವನ್ನೇ ಹೇಗೆ ಬದಲಾಯಿಸ್ತು ಅಂತ 1816ರ ಈ ಬೇಸಿಗೆ ಇಲ್ಲದ ವರ್ಷದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನಾನು ಕೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಸಾಕ್ತಾ ಇದ್ದೀನಿ. ಸೊ ಮತ್ತಷ್ಟು ಇಂಡೋನೇಷ್ಯಾದ ಬಗ್ಗೆ ಅಥವಾ ಮತ್ತಷ್ಟು ಪ್ಲೇಸಸ್ಗಳ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತೊಗೊಂಡು ನಿಮ್ಮ ಜೊತೆ ಮಾತಾಡೋದಕ್ಕೆ ಬರ್ತೀನಿ. ಸೊ ಕಾರ್ಯಕ್ರಮ ಇಲ್ಲಿಗೆ ಇವತ್ತಿಗೆ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಕೇಳ್ತಾ ಇರೀದು ಆಕಾಶವಾಣಿ FM ರೇನ್ಬೋ ನೋಟ್ 1.3 MHz. ನಾನು ನಿಮ್ಮ ಜೊತೆ RJ ಅರ್ಜುನ್ ಮತ್ತೆ ಬರ್ತೀನಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: for their produce. Senior BJP leader and Union Home Minister Amit Shah has said that Punjab will be made drug-free by the end of 2029. Addressing a Nasha Mukt Punjab rally in Jalandhar today, Mr. Shah said the BJP would contest the upcoming assembly elections in Punjab on the issue of making the state free from the menace of drugs. Home Minister Amit Shah today said five Pakistani nationals have been arrested from an Iranian boat during a joint operation conducted by Gujarat Anti-Terrorism Squad, Indian Coast Guard and Central Intelligence Agencies. During the operation, 526 kilograms of methamphetamine and heroin were seized from the boat, which was within India's exclusive economic zone. In a social media post, Mr. Shah highlighted that the Modi government is determined to shield its youth from the scourge of drugs. The minister emphasized that upholding a stellar example of coordination and cooperation among agencies, the 16-day-long operation also seized an Iranian boat. In men's cricket, West Indies have set a target of 406 runs for hosts India in the second ODI of the three-match series in Guwahati. West Indies scored 405 runs, losing 7 wickets in the stipulated 50 overs. Earlier, India won the toss and opted to field. India enjoyed its most successful day at the ongoing Asian Games in Japan so far, winning 4 gold medals. India's medal tally has risen to 60, including 10 gold, 21 silver and 29 bronze medals. The country completed a hat-trick of gold medals in compound archery, with the women's team, mixed team and men's team all finishing on top. India also struck gold in shooting, with the mixed trap team securing the top spot. Indian boxers added 3 bronze medals to the tally, with Priya Ghangas, Narendra Berwal and Kapil Pokharia finishing on the podium. And with that, we end this news bulletin.
1: ಎಸ್, ಇದುವರೆಗೂ ಕೇಳಿದ್ರಿ ಇಂಗ್ಲೀಷ್ನಲ್ಲಿ ವಾರ್ತೆಗಳು. ಸದ್ಯಕ್ಕೆ ನಮ್ಮ ಸ್ಟುಡಿಯೋ ಸಮಯ 6:10 ಆಗ್ತಾ ಇದೆ. ನೀವು ಕೇಳ್ತಾ ಇದ್ರೆ FM ರೈನ್ಬೋ ನಾಟ್ 1.3. ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ಪ್ರಾತಃ ಕಾಲವಾಗೋದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆತರುವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ ಸರಿ.
2: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
3: ಮೈಸೂರಿನಲ್ಲಿ ಒಬ್ಬರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ದೀವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮಿಷ್ಟ ನೋಡಿ ಅಂತಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲಿ ಒಬ್ಬರು ದೊರಸ್ವಾಮಿ ಅಂತ ಒಬ್ಬರಿದ್ರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣಗೆ ಯಾವ್ದು ತೊಗೊಳಿದ್ರು ಕೃಷ್ಣ ಗಾಡಿ ತೊಗೊಳ್ಳೋ ಅಂದರು. ಸರಿ ಮಾಡಿ ಅಂತಂದು. ಸರಿ, ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ, ಆ ದೊರಸ್ವಾಮಿ ಅವರೆಲ್ಲ ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ, ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರು, ಯಾವುದು ಬೇಡ, ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರಕ್ಕೆ ಒಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟು ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ, ಭೀಮನ್ ಕೃಷ್ಣಮೂರ್ತಿ ಇರುವಂತಿದ್ರು, ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ಇರುವಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದಂತೆ ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ, ರಿಹರ್ಸ್

0: ಮಾಡಿ ಇಲ್ಲೇ ಮಾಡಿ ಎಲ್ಲರೆದ್ರಿಗೂ ಅಂತಾರೆ, ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋವನೇ ಹೊರತು ಅಭಿನಯ ಸಹಿತವಾಗಿ ನಾನೇನು ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ, ಅಕ್ಕಪಕ್ಕದವ್ರಲ್ಲಿ ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ, ಭೀಮನ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯ ಆಗಿತ್ತು. ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ ನಾಟಕ ತಪ್ಪು ಹೋಗ್ಬಿಡಲಿ ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ, ತಿರುಗಿ ಇನ್ನೊಂದು ವಾರ ಒಂದು ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ಮೇಲೆ ಎಲ್ಲ ಮನಸ್ಸನ್ನು ಇಟ್ಕೊಂಡು ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವಸ್ಥಿತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದೇ ಇತ್ತು. ಹೊಡೆದ್ರು ಬೆಲ್ ಹೊಡೆದ್ರು, ಮೂರನೇ ಬೆಲ್ಲು ಪರದೆ ಎತ್ತುವಾಗ್ಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧನ್ಮರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರುವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನ್ ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರದು, ಅದೊಂದು ಇದಿಟ್ಕೊಂಡಿದ್ದೆ ಏನೋ ನೋಡಿದ್ದೆ ಎಲ್ಲರನ್ನು ಈ ಕಾಣಿನ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್ ಆವಾಗ ನಾಕಾಣಿ ಇದ್ದಿದ್ದು ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ರು. ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡಿದೆ. ಅದು ಮಧ್ಯದಲ್ಲಿ ಎರಡು ಮೂರು ಸತಿ ನನಗೆ ಒನ್ಸ್ ಮೋರು ಕ್ಲಾಪ್ಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡು ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ. ಹಾಗೆ ಅಂದು ಅಯ್ಯೋಯ್ಯೋ ಇದೇನಪ್ಪ ನೀವು ಈ ಥರ ಮಾತಾಡ್ತೀಯಾ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ ಬೇಡ, ಇದು ಇದು ಬೇಡ ದೊರಸ್ವಾಮಿಗಳಿಗೆ ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ ಇಲ್ಲ ಇಲ್ಲ ನಾವು ಅಂದರು. ತಿಪ್ಟೂರು ಕ್ಯಾಂಪು 11 ನಾಟಕ ಒಪ್ಕೊಂಬಂದ್ಬಿಟ್ರು ಕಾಂಟ್ರಾಕ್ಟ್ನ, ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು, ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ. ಸರಿ ಈ ಸತಿ ಮಾಡ್ಬಿಡ್ತೀನಿ ನಾನು ಆಮೇಲೆ ಮಾಡೋಲ್ಲ. ಸರಿ ಅಂದರು ಅವ್ರೇನು ಮಾಡಿಬಿಟ್ರು ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು ನಾಗರತ್ನಮ್ಮನ ಹೆಸರಿಗೆ ಇದು ಸರಿಯಾಗಿದೆ ಅಂತ ಅದು ತಂದೆ ಬಿಟ್ಟರು, ತಂದು ಬೋರ್ಡ್ ಹಾಕಿಸ್ಬಿಟ್ರು ನಾಗರತ್ನಮ್ಮ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಎಸ್, ಸಮಯ ಆಗ್ತಾ ಇದೆ 6:20. ಸದ್ಯಕ್ಕೆ ಇದೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾ. ಆದೌ ಮುಖ್ಯಾಃ ವಾರ್ತಾಃ. ಕೇಂದ್ರೀಯ ಮಂತ್ರಿ ಮಂಡಲೇನ ಆಗಾಮಿ ವಿತ್ತೀಯ ವರ್ಷಾಯ ರಾಬಿ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೂಲ್ಯೇಷು ವೃದ್ಧಿಃ ಅನುಮೋದಿತ. ನವದಿಲ್ಲಿ ಆರಕ್ಷಿಬಲಸ್ಯ ನವಾಶೀತ್ಯುತ್ತರ ಸಪ್ತಶತ ಕೋಟಿ ಪರಿಮಿತ ಪ್ರಾಜ್ಞ ಯಾತಾಯಾತ ಪ್ರಬಂಧನ ಪ್ರಣಾಳಿ ಅಪಿ ಸಮನುಮೋದಿತ. ಹರಿತ ಊರ್ಜಾಯಾಃ ಅವಿರತಂ ಅಭ್ಯುದಯಾಯ ಪ್ರಶಾಸನೇನ 1.86 ಲಕ್ಷ ಕೋಟಿ ಪರಿಮಿತ ವ್ಯಯ ಸಾಧ್ಯಃ ಪಿಎಂ ಧಾರಾ ಇತಿ ನಾಮ ಧ್ಯೇಯಃ ಬೃಹದ್ ಯೋಜನಾ ಪ್ರಕಲ್ಪಃ ಅಭ್ಯುಪಗತಃ. ಆಗಾಮಿಷು ಪಂಚವರ್ಷೇಷು ಯಾತ್ರಿ ವಾಹನಾನಾಂ ಇಂಧನ ಕಾರ್ಯಕ್ಷಮತಾಯಾಂ 16% ಸಂವರ್ಧಂ ಅಭಿಲಕ್ಷ್ಯ ಕೇಂದ್ರ ಶಾಸನೇನ ನೂತನಾಃ CAFE ನಿಯಮಾಃ ಪ್ರವರ್ತಿತಾಃ. ನವವಿಂಶತ್ಯುತ್ತರ 2000 ವರ್ಷಸ್ಯ ಸಮಾಪ್ತಿಂ ಯಾವತ್ ಪಂಜಾಬ್ ಧರಾ ವ್ಯಸನ ಮುಕ್ತ ವಿಧಾಸ್ಯತೆ ಇತಿ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹಃ ಬ್ರೂತೆ. ಅಪಿ ಚ ಏಷ್ಯನ್ ಗೇಮ್ಸ್ ಕ್ರೀಡಾ ಮಹಾಕುಂಭೆ ಭಾರತೀಯ ಧನುರ್ಧರೈಃ ಸ್ವರ್ಣ ಪದಕಾನಾಂ ಹೆಟ್ರಿಕ್ ಇತಿ ತ್ರಯೋ ವಿಜಯಃ ಸಮಾಸಾದಿತಃ. ಮುಷ್ಟಿದ್ವಂದ್ವೇ ಚ ಮಿಶ್ರಿತ ಟ್ರಾಂಪ್ ದಲೇನ ಸ್ವರ್ಣ ಕಮಲಂ ವಿಕಸಿತಂ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ಆರ್ಥಿಕ ಕಾರ್ಯಮಂತ್ರಿ ಮಂಡಲೀಯ ಸಮಿತ್ಯ ಪ್ರವರ್ತಮಾನ ವಿತ್ತೀಯ ವರ್ಷಸ್ಯ ಕೃತೆ ಸರ್ವೇಷಾಮಪಿ ರಾಬಿ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೂಲ್ಯೇಷು ಶ್ಲಾಘ್ಯಾ ವೃದ್ಧಿಃ ಸಮನುಮೋದಿತ. ನವದಿಲ್ಲ್ಯಾಂ ವಾರ್ತಾಹರ ಸಮ್ಮೇಳನೆ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ವ್ಯಜಿಜ್ಞಾಪತ್ ಯತ್ ಕೃಷಕ ಹಿತ ರಕ್ಷಣಾರ್ಥಂ ಅಸೌ ನಿರ್ಣಯಃ ಸಮಾಶ್ರಿತಃ. ಅನೇನ ಕುಸುಮ ಸಸ್ಯಸ್ಯ ಸಮರ್ಥನ ಮೂಲ್ಯೆ ಸರ್ವಾಧಿಕಂ 75.6 ಲಕ್ಷ ರೂಪ್ಯಕಾಣಾಂ ಸರ್ಷಪಸ್ಯ 13.4 ಲಕ್ಷ ಚಣಕಸ್ಯ 83 ಗೋಧೂಮಸ್ಯ ಚ 25 ರೂಪ್ಯಕಾಣಾಂ ಪ್ರತಿ ಕ್ವಿಂಟಲ್ ಮಾನತಃ ಪರಿವರ್ಧನಂ ವಿಹಿತಂ.
2: सबसे पहला फैसला लिया गया रबी क्रॉप्स के लिए MSP तय करना. माननीय प्रधानमंत्री श्री नरेंद्र मोदी जी ने अपने कार्यकाल के आरंभ से ही MSP में 50% प्रॉफिट देना वो तय किया था. उस फैसले को इसमें लागू किया.

0: ಸಂಸಾರ ಯತ್ ಪುರಾ ಶೌರ್ಯ ಕೃಷಿ ಸಮೃದ್ಧಿಭಿಃ ಪ್ರಥಿತಂ ರಾಜ್ಯಮಿದಂ ಅಧುನಾ ವರ್ಧಮಾನೇನ ಮಾದಕ ದ್ರವ್ಯ ವ್ಯಸನೇನ ಸಂತಪ್ಯತೆ. ಅದ್ಯ ನವದಿಲ್ಲ್ಯಾಂ ASSOCHAM ಸಂಸ್ಥೆಯಾ ಆಯೋಜಿತಂ ರಾಷ್ಟ್ರೀಯ ಪರ್ಯಟನ ಸಮ್ಮೇಳನಂ ಸಂಬೋಧ್ಯ ಕೇಂದ್ರೀಯ ಸಂಸ್ಕೃತಿ ಪರ್ಯಟನ ಮಂತ್ರಿ ಗಜೇಂದ್ರ ಸಿಂಹ ಶೇಖಾವತಃ ಪ್ರಾಹ ಯತ್ ಪರ್ಯಟನ ಕ್ಷೇತ್ರಮಿದಂ ಸಂಪ್ರತಿ ಕೇವಲಂ ಭ್ರಮಣ ವಿನೋದ ವಿಶ್ರಾಮೇಷು ಪರಿಸೀಮಿತಂ ನೈವ ಭೂತ್ವಾ ಅರ್ಥವ್ಯವಸ್ಥಾಯಾಃ ಮುಖ್ಯ ಸ್ತಂಭತ್ವೇನ ಅಥ ವೃತ್ತ್ಯವಸರಸ್ಯ ಚ ಪ್ರಮುಖ ಸ್ರೋತತ್ವೇನ ಸಂವೃತ್ತಂ. ಮಂತ್ರಿಣಾ ಪ್ರೋಕ್ತಂ ಯತ್ ವೈಶ್ವಿಕಾನಾಂ ಭೂರಾಜನೈತಿಕ ಅನಿಶ್ಚಿತತಾನಾಂ ಮಧ್ಯೆ ಅಪಿ ಭಾರತಸ್ಯ ಪರ್ಯಟನ ಕ್ಷೇತ್ರಂ ಅವಿರತಂ ಸಮೃದ್ಧಿಂ ಅವಾಪ್ನೋತಿ. ಅದ್ಯ ನವದಿಲ್ಲ್ಯಾಂ ವಾರ್ತಾಹರೈಃ ಸಹ ಸಂಭಾಷಣಕ್ರಮೆ ಭಾರತೀಯ ಜನತಾದಳಸ್ಯ ವರಿಷ್ಠ ನೇತಾ ಕೇಂದ್ರೀಯ ಕೃಷಿ ತಥಾ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ನ್ಯಗಾದೀತ್ ಯತ್ ವಿಶುದ್ಧಾ ಅದ್ಯತನೀಕೃತಾ ಚ ಮತದಾತ್ರಿ ಸೂಚಿ ಲೋಕತಂತ್ರಸ್ಯ ಆತ್ಮ ವರ್ತತೆ. ಅಸೌ ನಿರ್ವಾಚನ ಅನಿಯಮಿತತಾಃ ಅಧಿಕೃತ್ಯ ವಿಪಕ್ಷೇನ ಕೃತಾನ್ ಸರ್ವಾನಪಿ ಆಕ್ಷೇಪಾನ್ ದೃಢತಯಾ ಪ್ರತ್ಯಖ್ಯಾತ್. ಜಾಪಾನ ದೇಶೆ ಆಯೋಜ್ಯಮಾನೆ ಏಷ್ಯನ್ ಗೇಮ್ಸ್ ಇತಿ ಕ್ರೀಡಾ ಮಹಾಕುಂಭೆ ಭಾರತೀಯ ದಲೇನ ಅದ್ಯ ಯಾವತ್ ಶ್ರೇಷ್ಠತಮಃ ಪ್ರದರ್ಶನ ಕ್ರಮಃ ಪ್ರದರ್ಶಿತಃ ಯತ್ರ ಏಕೇನೈವ ದಿನೆ ಚತ್ವಾರಿ ಸ್ವರ್ಣ ಪದಕಾನಿ ವಿಜಿತಾನಿ ಭಾರತೀಯ ಧನುರ್ಧರೈ ಕಂಪೌಂಡ್ ಆರ್ಚರಿ ಇತ್ಯಾಖ್ಯಾಯಾಂ ಸ್ಪರ್ಧಾಯಾಂ ಮಹಿಳಾ ದಲಂ ಮಿಶ್ರಿತ ದಲಂ ಪುರುಷ ದಲಂ ವರ್ಗೇಷು ಚ ವಿಜಯಂ ಪ್ರಾಪ್ಯ ಸ್ವರ್ಣ ಪದಕಾನಾಂ ಹೆಟ್ರಿಕ್ ಇತಿ ಕೀರ್ತಿಮಾನಂ ರಚಿತಂ. ಏತಸ್ಮಿನ್ ಅಂತರಾಲೆ ಪುರುಷ ದಲೇನ ಚೀನ ದೇಶಸ್ಯ ದಲಂ ಪ್ರತ್ಯಭಿಭೂಯ ಅಪ್ರತಿಮಂ ಸ್ವರ್ಣ ಪದಕಂ ಸ್ವಾಯತ್ತೀಕೃತಂ ಇತಿ ವಾರ್ತಾಃ.
1: ಸಮಯ ಆಗ್ತಾ ಇದೆ 6:30. ಇದೀಗ ಕೇಳಿ ಏಷ್ಯನ್ ಗೇಮ್ಸ್ ಲೈವ್ ಅಪ್ಡೇಟ್ಸ್.
2: 2026 ಐಚಿ ನಗೋಯಾ.
3: ಬೀಸವೇ ಏಷ್ಯಾ ಖೇಣೋ ಪರ್ ಇಸ್ ವಕ್ತ್ ಕಿ ತಾಜಾ ಅಪ್ಡೇಟ್ ಕೆ ಸಾಥ್ ಹಾಜಿರ್ ಹೈ ಹಮ್ ಮೈ ಹೂ ಅನುಪಮ್ ಪಾಠಕ್ ಅಪ್ನಿ ಸಾಥಿ ಮುದಿತಾ ಕೆ ಸಾಥ್. ಆಜ್ ಕಾ ದಿನ ಭಾರತೀಯ ಚುನೌತಿ ಕೆ ಹಿಸಾಬ್ ಸೆ ದೇಖೇ ತೋ ಲಗಭಗ್ ಅವಸಾನ್ ಕಿ ಓರ್ ಹೈ. ಲಗಭಗ್ ಸಭಿ ಸ್ಪರ್ಧಾಯೆ ಪೂರಿ ಹೋ ಚುಕಿ ಹೈ. ಬಹುತ್ ಶಾನದಾರ್ ದಿನ ರಹಾ ಹೈ. ಐಸಾ ದಿನ ಜಿಸ್ ಕಿ ಉಮೀದ್ ಹರ್ ಖೇಲ್ ಪ್ರೇಮಿ ಕರ್ತಾ ಹೈ ಔರ್ ಹರ್ ಖಿಲಾಡಿ ಕರ್ತಾ ಹೈ. ಬಹುತ್ ಹಿ ಶಾನದಾರ್ ದಿನ ರಹಾ ಹೈ. ಲೇಕಿನ್ ಅಭಿ ಏಕ ಮುಕಾಬಲಾ ಚಲ ರಹಾ ಹೈ ಟೆನಿಸ್ ಮೇ. ಟೆನಿಸ್ ಮೇ ಆಜ್ ಸುಮಿತ್ ನಾಗಲ್ ನೆ ಅಪ್ನಾ ಮ್ಯಾಚ್ ಜೀತ ಲಿಯಾ ಹೈ. ಇಸ್ಕೆ ಅಲಾವಾ ಡಬಲ್ಸ್ ಮೇ ದಕ್ಷಿಣೇಶ್ವರ ಸುರೇಶ್ ಔರ್ ಯುಕಿ ಭಾಂಬ್ರಿ ಹಾರ್ ಗಏ ಥೆ. ಲೇಕಿನ್ ಯುಕಿ ಭಾಂಬ್ರಿ ಅಗರ್ ದೋ ಮ್ಯಾಚ್ ಏಕ್ ಸಾಥ್ ಹೋ ತೋ ಬೀಚ್ ಮೇ ಗ್ಯಾಪ್ ದೇನಾ ಹೋತಾ ಹೈ. ಇಸ್ಲಿಯೇ ಉನ್ಕಾ ಮ್ಯಾಚ್ ಅಬ್ ಚಲ್ ರಹಾ ಹೈ. ಇಸ್ ಸಮಯ ಆನ್ ಹೈ. ಕ್ಯಾ ಸ್ಥಿತಿ ಹೈ ಜಾನತೇ ಹೈ ಮುಜಿತಾ ಸೆ.
4: ಜಿ ಟೆನಿಸ್ ಕೆ ಮಿಕ್ಸ್ ಡಬಲ್ಸ್ ಕೆ ದೂಸರೆ ದೌರ್ ಮೇ ಯುಕಿ ಭಾಂಬ್ರಿ ಔರ್ ಋತುಜಾ ಭೋಸ್ಲೆ ಕಾ ಮುಕಾಬಲಾ ಚೈನೀಸ್ ತೈಪೇ ಕೆ ಸು ವೇ ಸಿಯೆ ಔರ್ ಚುನ್ ಸಿನ್ ಸಿಂಗ್ ಕಿ ಜೋಡಿ ಸೆ ಜಾರಿ ಹೈ. ಔರ್ ಪಹಲಾ ಸೆಟ್ ಭಾರತೀಯ ಜೋಡಿ 3-6 ಸೆ ಹಾರ್ ಗಯಿ ಹೈ. ಲೇಕಿನ್ ದೂಸರೆ ಸೆಟ್ ಮೇ ಅಭಿ ವೋ 1-0 ಸೆ ಲೀಡ್ ಕರ್ ರಹಿ ಹೈ. ಔರ್ ಹಮ್ ಅಪ್ನೆ ಶ್ರೋತಾಓಂ ಕೋ ಬತಾ ದೇಂ ಕಿ ಮಿಕ್ಸ್ ಡಬಲ್ಸ್ ಮೇ ಭಾರತ್ ಡಿಫೆಂಡಿಂಗ್ ಚಾಂಪಿಯನ್ ಹೈ. 2023 ಮೇ ಋತುಜಾ ಭೋಸ್ಲೆ ಔರ್ ರೋಹನ್ ಬೋಪನ್ನಾ ಕಿ ಜೋಡಿ ನೆ ಚೈನೀಸ್ ತೈಪೇ ಕೋ ಫೈನಲ್ ಮೇ ಹರಾ ಕರ್ ಖಿತಾಬ್ ಜೀತಾ ಥಾ.
3: ತೋ ಶಾಯದ್ ವೋ ದಾಸ್ತಾನ್ ಇನ್ಕೆ ರೆಕೆಟ್ ಮೇ ಔರ್ ದಮ್ ಭರೇಗಿ. ವಾಪಸಿ ಅಚ್ಚಿ ಕಿ ಹೈ. ದೇಖತೇ ಹೈ ಕ್ಯಾ ಹೋತಾ ಹೈ. ಅಗಲಿ ಅಪ್ಡೇಟ್ ಮೇ ಹಮ್ ಆಪ್ಕೋ ಫಿರ್ ಬತಾಯೆಂಗೆ. ಲೇಕಿನ್ ಅಬ್ ಚರ್ಚಾ ಹೈ. ಜಾಹಿರ್ ಸಿ ಬಾತ್ ಹೈ, ಪೂರೆ ದೇಶ ಮೇ ಚರ್ಚಾ ಹೈ. ಹಮ್ ಏಕ್ ಬಾರ್ ಬಾರ್ ಬಾರ್ ಕರ್ನಾ ಚಾಹೆಂಗೆ. ಆಜ್ ಕಾ ದಿನ ಬಹುತ್ ಅಚ್ಚಾ ರಹಾ ಹೈ. 3 ಸ್ವರ್ಣ ಪದಕ ಆಯೆ ಹೈ ಆರ್ಚರಿ ಮೇ, ಯಾನಿ ಕಿ ತೀರಂದಾಜಿ ಮೇ. ಕಂಪೌಂಡ್ ಕಿ ಸ್ಪರ್ಧಾಯೆ ಥಿ. ಕಂಪೌಂಡ್ ಮೇ ಭಾರತ್ ಜಬರ್ದಸ್ತ್ ಫೋರ್ಸ್ ಬನ್ ಚುಕಾ ಹೈ. ಆಜ್ 3 ಸ್ಪರ್ಧಾ ಮೇ ಭಾರತ್ ಉತರಾ, 3 ಸ್ವರ್ಣ ಪದಕ ಪಾಯೆ ಔರ್ ತೀನೋ ಮೇ ಡಿಫೆಂಡಿಂಗ್ ಚಾಂಪಿಯನ್ ಭಿ ಥಾ.
4: ಜಿ ಬಿಲ್ಕುಲ್. ಔರ್ ಶೂಟಿಂಗ್ ಮೇ ಆಜ್ ಏಕ್ ಔರ್ ಸ್ವರ್ಣ ಪದಕ ಕೆ ಸಾಥ್ ಭಾರತ್ ನೆ ಶಾನದಾರ್ ಸಫಲತಾ ಹಾಸಿಲ್ ಕಿ ಹೈ. ಮಿಕ್ಸ್ ಟೀಮ್ ಟ್ರ್ಯಾಪ್ ಈವೆಂಟ್ ಮೇ ನೀರು ಢಾಂಡಾ ಔರ್ ಕಾಯನನ್ ಚೆನ್ನೈ ಕಿ ಭಾರತೀಯ ಜೋಡಿ ನೆ ಫೈನಲ್ ಮೇ ಕಡಿ ಟಕ್ಕರ್ ದಿ ಔರ್ ಆಗೇ ಟಾಪ್ ಪರ್ ರಹಿ ಯೇ ಜೋಡಿ. ಟ್ರ್ಯಾಪ್ ಶೂಟಿಂಗ್ ಮೇ ಭಾರತ ಕಾ ತೀಸರಾ ಮೆಡಲ್ ಥಾ. ಇಸ್ಕೆ ಪಹಲೆ ಮಹಿಳಾಓಂ ಕೆ ಟೀಮ್ ಇವೆಂಟ್ ಮೇ ನೀರು ಢಾಂಡಾ, ಆಶಿಮಾ ಎಲಾವತ್ ಔರ್ ಮನೀಷಾ ಕೀರ್ ಕಿ ಭಾರತೀಯ ತಿಕ್ಕಿ ನೆ ಸಿಲ್ವರ್ ಔರ್ ಮಹಿಳಾಓಂ ಕೆ ಇಂಡಿವಿಜುವಲ್ ಇವೆಂಟ್ ಮೇ ನೀರು ಢಾಂಡಾ ನೆ ಗೋಲ್ಡ್ ಮೆಡಲ್ ಹಾಸಿಲ್ ಕಿಯಾ ಥಾ. ಔರ್ ಇಸ್ಕೆ ಸಾಥ್ ಹಿ ಭಾರತ ಕಾ ಯೇ ಸಫಲ್ ಟ್ರ್ಯಾಪ್ ಕ್ಯಾಂಪೇನ್ ಆಜ್ ಖತ್ಮ ಹೋ ಗಯಾ ಹೈ. ಲೇಕಿನ್ ಶೂಟಿಂಗ್ ಮೇ ಹಿ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ಟಲ್ ಮೆನ್ಸ್ ಇಂಡಿವಿಜುವಲ್ ಕೆ ಕ್ವಾಲಿಫಿಕೇಶನ್ ರೌಂಡ್ ಮೇ ಅನೀಶ್ ಭಾನ್ವಾಲಾ 290 ಕೆ ಸ್ಕೋರ್ ಕೆ ಸಾಥ್ 5ವೇ ಸ್ಥಾನ ಪರ್ ರಹೇ.
3: ಔರ್ ಕುಶ್

0: ಸಮಯ ಸರಿಯಾಗಿ 6:40. ಇದೀಗ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ವಾರ್ತೆಗಳ ವಿವರ: ಚಾಮರಾಜನಗರ ಜಿಲ್ಲೆಯ ಜನರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ತುಂಬುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಂಕಲ್ಪ ತೊಟ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ಹನೂರು ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟಿಸಿ ನೆರವೇರಿಸಿ ಮಾತನಾಡಿದಂತಹ ಅವರು, ಚಾಮರಾಜನಗರ ವಿಶ್ವವಿದ್ಯಾಲಯಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಹೆಸರಿಡಲು ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನೀರಾವರಿ ಇಲಾಖೆಯ ಮೂಲಕ ಅನೇಕ ಕಾಮಗಾರಿಗಳನ್ನು ಕೈಗೊಂಡು ಜಿಲ್ಲೆಯನ್ನು ಕೃಷಿಯೋಗ್ಯ ಭೂಮಿ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2027-28 ಮಾರುಕಟ್ಟೆ ವರ್ಷಕ್ಕೆ ಹಿಂಗಾರು ಋತುವಿನ 6 ಪ್ರಮುಖ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ ರಾಜ್ಯಗಳ ರೈತರಿಂದ ಬೇಳೆಕಾಳು, ಎಣ್ಣೆ ಬೀಜಗಳನ್ನು ಖರೀದಿ ಮಾಡಲಿದೆ. ಕರ್ನಾಟಕಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದಿಂದ 659 ಕೋಟಿ ರೂಪಾಯಿ ಮೌಲ್ಯದ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 335 ಕೋಟಿ ರೂಪಾಯಿ ಮೌಲ್ಯದ ಹೆಸರುಕಾಳು, 11 ಕೋಟಿ ರೂಪಾಯಿ ಮೌಲ್ಯದ ಸೂರ್ಯಕಾಂತಿ ಖರೀದಿಸಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಮರು ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಸರ್ಕಾರವು ಅರ್ಹ ಫಲಾನುಭವಿಗಳ ಮತದಾರರ ಗುರುತಿನ ಚೀಟಿಯನ್ನು ಪರಿಗಣಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತರ ರಾಜ್ಯಗಳ ಜನರು ಈ ಯೋಜನೆಯ ಲಾಭ ಪಡೆಯುತ್ತಿರುವುದರಿಂದ ಹೊಸ ಅರ್ಜಿಯನ್ನು ಸಿದ್ದಪಡಿಸಲಾಗಿದೆ. ರಾಜ್ಯದ ಮತದಾರರಾಗಿರುವ ಮತ್ತು ಅರ್ಹತೆ ಹೊಂದಿದವರನ್ನು ಮಾತ್ರ ಪರಿಗಣನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಮೃತಪಟ್ಟಿದ್ದು 8 ಮಂದಿಗೆ ಗಾಯ ಆಗಿದೆ. ಗಾಯಗೊಂಡವರ ಪೈಕಿ ಓರ್ವನಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಬೆಂಕಿ ಹತೋಟಿಗೆ ಬಂದಿದೆ ಎಂದು ಎಂಆರ್ಪಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡಲು ಜಿಲ್ಲಾಧಿಕಾರಿಗೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚನೆ ನೀಡಿದ್ದಾರೆ. ಘಟಕ ಕುರಿತಂತೆ ಸೂಕ್ತ ತನಿಖೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಮತ್ತು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿಂದು ಗೃಹ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಂಟಿ ವಿಮರ್ಶಾ ಸಭೆ ಜರುಗಿತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಾರಿಗೆ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಿವಿಧ ಸಂಚಾರಿ ಉಲ್ಲಂಘನೆಗಳಿಗೆ ಅಂಕಗಳನ್ನು ನಿಗದಿಪಡಿಸಿ ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸುವ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದೇ ವೇಳೆ ಸಂಚಾರಿ ಉಲ್ಲಂಘನೆಗಳಿಗೆ ವಿಧಿಸಲಾಗುತ್ತಿರುವ ದಂಡದ ಮೊತ್ತವನ್ನು ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಸಂಚಾರಿ ಉಲ್ಲಂಘನೆಗಳನ್ನು ಮಾಡಿದವರನ್ನು ಗುರುತಿಸಿ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಬಾಕಿ ಇರುವ ದಂಡ ವಸೂಲಿ ಮಾಡುವುದು ಮತ್ತು ಅಗತ್ಯ ಇರುವಲ್ಲಿ ವಾಹನಗಳನ್ನು ತಡೆ ಹಿಡಿಯುವುದು ಅಥವಾ ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಮಾನತೆ ಹಾಗೂ ಒಳ ಮೀಸಲಾತಿ ಜಾರಿಗೆ ಬರುವವರೆಗೂ ನಿರಂತರ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. ಭಾರತವನ್ನು ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ನಿರ್ವಹಿಸಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಪತ್ರಕರ್ತ ದಾಮೋದರ್ ಬೆಳ್ತಂಗಡಿ, ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಯೋಜನೆ ಮೂಲಕ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಅವರು ಹಾರೈಸಿದ್ದಾರೆ.
4: ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್, ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ.
1: ಬರಗಾಲಕ್ಕೆ ಸಂಬಂಧಪಟ್ಟಂತೆ ರೈತರಿಗಾಗಿ ತಾವು ಇಟ್ಟ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ನೀಡಲು ನಿರ್ಧರಿಸಿದೆ. ಕೇಂದ್ರಕ್ಕೆ ನಿಯೋಗ ಹೋಗುವ ಬದಲು ಜನತಾ ನ್ಯಾಯಾಲಯಕ್ಕೆ ಹೋಗುವುದಾಗಿ ತಿಳಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಘೋಷಣೆ ಮಾಡಿರುವಂತಹ 1 ಕೋಟಿ ರೂಪಾಯಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೌಜನ್ಯ ಅವರ ಕುಟುಂಬ ಅಥವಾ ಇತರರ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಹೇಳಿದ್ದಾರೆ. ಈ ನಡುವೆ ಪ್ರಕರಣ

ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡದಿಂದ ತಮ್ಮನ್ನು ಬಿಡುಗಡೆ ಮಾಡುವಂತೆ ಕೋರಿ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ವೆಂಕಟೇಶ್ ಪ್ರಸನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ಮಡಗಾಂವ್ ಬೆಂಗಳೂರು ನಡುವೆ ಸಂಚಾರ ಮಾಡುತ್ತಿದ್ದಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಬೆಂಗಳೂರಿನ ಯಶವಂತಪುರದವರೆಗೆ ವಿಸ್ತರಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ಕುರಿತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪತ್ರದ ಮೂಲಕ ಅಧಿಕೃತ ಮಾಹಿತಿ ನೀಡಿದ್ದಾರೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಡಗಾಂವ್ ಮಂಗಳೂರು ವಂದೇ ಭಾರತ್ ರೈಲನ್ನು ಮುರುಡೇಶ್ವರ ಗೋಕರ್ಣ ಮತ್ತು ಕಾರವಾರ ಮಾರ್ಗವಾಗಿ ಬೆಂಗಳೂರಿನವರೆಗೆ ವಿಸ್ತರಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 8 ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು 38,000 ಕೋಟಿ ರೂಪಾಯಿಗಳಷ್ಟು ಪಾವತಿ ಬಾಕಿ ಉಳಿದಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ನವೆಂಬರ್ ವೇಳೆಗೆ ಬಾಕಿ ಹಣ ಪಾವತಿ ಮಾಡದಿದ್ದರೆ ಕಮಿಷನ್ ರೂಪದಲ್ಲಿ ಪಡೆದ ಲಂಚಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಸಂಘ ಎಚ್ಚರಿಕೆ ನೀಡಿದ್ದಾರೆ. ಕೆಪಿಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಲವು ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಗಂಗ್ವಾರ್ ಮತ್ತು ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ಭಾಗಿಯಾಗಿರುವ ಈ ಪ್ರಕರಣದಲ್ಲಿ ಪರೀಕ್ಷೆಗೆ ಮುನ್ನವೇ ಸರಿಯಾದ ಉತ್ತರಗಳೊಂದಿಗೆ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯರ್ಥಿಗಳಿಗೆ ನೀಡಿ ಕಂಠಪಾಠ ಮಾಡಿಸಲು ರೆಸಾರ್ಟ್ಗೆ ಕರೆದೊಯ್ಯಲಾಗಿತ್ತು ಎಂದು ಇಡಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ನೋಟ್ 1.3. ನಾನು ನಿಮ್ಮ ಅಜಯ್ ಅರ್ಜುನ್. ನೋಡಿ, ಕಾರ್ಯಕ್ರಮ ಆರಂಭಿಸುವ ಸಮಯ 6:50 ಆಯಿತು. ನಮ್ಮ ಸ್ಟುಡಿಯೋ ಹೇಳ್ತಾ ಇದೆ. ಸೊ ಸಂಜೆ ಕೆಂಪು ಹಾಗೆ ಕರಗ್ತಾ ಇರುತ್ತೆ, ಒಂಚೂರು ಕತ್ಲೆ ಆವರಿಸ್ತಾ ಇರುತ್ತೆ. ಆಲ್ರೆಡಿ ಕತ್ಲೆ ಆವರಿಸ್ಬಿಟ್ಟಿರುತ್ತೆ, ಸಿಟಿ ಲೈಟ್ಸ್ ಆನ್ ಆಗಿರುತ್ತೆ. ಕೇಳ್ತಾ ಇರೋದು ಸನ್ಸೆಟ್ ಸುರಭಿ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ನಿಮ್ಮೆಲ್ರಿಗೂ. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಎಲ್ಲರೂ ಮನೆಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಿದ್ದೀರಾ, ಅಥವಾ ಮನೆಯಲ್ಲಿ ಹಾಯ್ ಆಗಿದ್ದೀರಾ ಅಂತ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ದಿನನಿತ್ಯದ ದಿನಚರಿಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಸಂಜೆ ಅಂದ ತಕ್ಷಣ ನಮಗೆ ನೆನಪಾಗೋದು ವಿಶ್ರಾಂತಿ, ಸ್ವಲ್ಪ ಪ್ರೀತಿ, ಹಾಗೆ ಸ್ವಲ್ಪ ನೆನಪುಗಳು ಕಾಡ್ತಾ ಇರುತ್ತೆ. ಹಾಗೆ ಊರಲ್ಲಿ ಅಥವಾ ಹಳ್ಳಿಗಳಲ್ಲಿದ್ದರೆ ನಾವು ನೋಡೋದು ಸದ್ದು ಮೆಲ್ಲಗೆ ಮರೆ ಆಗ್ತಾ ಇರುತ್ತೆ. ಸ್ವಲ್ಪ ಹಕ್ಕಿಗಳ ಚಿಲಿಪಿಲಿ ಆರಂಭ ಆಗಿರುತ್ತೆ, ಆದರೂ ಕೂಡ ಅವು ಕೂಡ ತಮ್ಮ ತಮ್ಮ ಗೂಡಿಗೆ ಸೇರ್ಕೊಳ್ತಾ ಇರ್ತವೆ. ಇನ್ನು ಸಿಟಿಗಳಲ್ಲಿ ಶಬ್ದ ಕಡಿಮೆ ಇರಲ್ಲ, ಆದರೆ ಹೊರಗಿನ ಶಬ್ದದ ಜೊತೆಗೆ ಮನಸ್ಸಿನ ಒಳಗಿನ ಶಬ್ದ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಜಾಸ್ತಿ ಆದ ಹಾಗೆಲ್ಲ ಯಾವುದು ಮನಸ್ಸಿನ ಒಳಗಿನ ಶಬ್ದ, ನಮಗೆ ಸ್ವಲ್ಪ ನಿಶಬ್ದ ಬೇಕು ಅಂತ ಅನ್ನಿಸ್ತಾ ಹೋಗುತ್ತೆ ಅಲ್ವಾ? ಸೊ ಇವತ್ತು ಸಂಜೆ ನೀವು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಹಾಗೆ ಒಂಚೂರು ಕಣ್ಣು ಹಾಯಿಸಿ ನೋಡಿ, ಆ ವಾತಾವರಣವನ್ನು ಒಂಚೂರು ಸೂಕ್ಷ್ಮವಾಗಿ ಗಮನಿಸಿ. ಸೊ ಇವತ್ತಿನ ಒಂದು ಏನು ಹೋಮ್ವರ್ಕ್ ಅಂತಲೇ ಇದನ್ನೇ ಅಂತ ಹೇಳ್ಬೋದು. ಒಂಥರ ರಹಸ್ಯ ತುಂಬಿಕೊಂಡಿರುತ್ತೆ ಅಲ್ವಾ ಯಾವಾಗಲೂ ಸಂಜೆ? ಪ್ರತಿ ಸಂಜೆಯಲ್ಲೂ ಒಂದೊಂದು ರಹಸ್ಯ ಇದ್ದೇ ಇರುತ್ತೆ. ದಿನಪೂರ್ತಿ ಕೆಲಸ, ಟ್ರಾಫಿಕ್, ಆಫೀಸ್ನಾಗ ಟೆನ್ಷನ್, ಫೈಲ್ಗಳ ನಡುವೆ ನಾವೆಲ್ಲ ಕಳೆದೋಗ್ಬಿಟ್ಟಿರ್ತೀವಿ. ಅಥವಾ ಮನೆ ಕೆಲಸದಲ್ಲಿ ಹೆಂಗಸರುಗಳು ಕೂಡ ಬ್ಯುಸಿ ಆಗಿರ್ತಾರೆ ಹೊರಗಡೆ, ಕೆಲವರು ದುಡ್ಕೊಂಡು ಬಂದು ಮನೆಯಲ್ಲೂ ಕೂಡ ಕೆಲಸ ಮಾಡ್ತಿರ್ತಾರೆ. ಎಲ್ಲರೂ ಕೇಳ್ತಾ ಇದ್ದರೆ ಇದು ನಿಮ್ಮ ಸುತ್ತಮುತ್ತಲಿನ ವಾತಾವರಣನ ಹಾಗೆ ಚೂರು ಗಮನಿಸಿ ಒಂದೆರಡು ಕ್ಷಣ ಅಂತ ಹೇಳ್ತಾ. ಯಾಕೆ ಗೊತ್ತಾ, ಈ ಸಣ್ಣ ವಿಷಯ ತುಂಬ ದೊಡ್ಡದು ಚಿಕ್ಕದು ಅಂತ ಅನ್ನಿಸ್ಬೋದು, ಆದರೆ ಖಂಡಿತವಾಗಿಯೂ ದೊಡ್ಡದು. ಯಾಕಂದರೆ ನಮ್ಮ ಕಣ್ಣೆದುರೇ ಇರೋ, ನಮ್ಮ ಉಸಿರಿನಷ್ಟೇ ಹತ್ತಿರವಿರೋ ಒಂದು ಜಾದೂನ ದಿನಾ ನಾವು ಮಿಸ್ ಮಾಡ್ಕೊತಾ ಇರ್ತೀವಿ. ಅದೇನು ಹೇಳಿ? ಎಸ್, ಆಗಾಗ ಆಶ್ಚರ್ಯ ಪಡೋದು. ಸೊ ಆಶ್ಚರ್ಯ ಪಡೋದನ್ನು ಆಗಾಗ ಮರಿಬಾರ್ದಲ್ವಾ? ಸೊ ಅಷ್ಟೇನಾ ಅಂತ ಹಗುರವಾಗಿ ತಗೋಬೇಡಿ. ಜಗತ್ತಿನ ಅತಿ ದೊಡ್ಡ ರಹಸ್ಯಗಳು ಅಡಗಿರೋದು ಕೂಡ ಆ ಆಶ್ಚರ್ಯ ಅನ್ನೋ ಮೂರಕ್ಷರದಲ್ಲಿ. ಇವತ್ತಿನ ಸಂಜೆ ನಿಮ್ಮನ್ನು ನಾನು

ಎಸ್, ಕಣ್ಣನ್ನ ತೆರೆದು ನೋಡಿದ್ರ ನೀಲಿ ಬಾನನ್ನ. ವೆಲ್ಕಮ್ ಬ್ಯಾಕ್, ಇದು ಸನ್ಸೆಟ್ ಸುರವಿ ವಿತ್ ಆರ್ ಜೆ ಅರ್ಜುನ್. ಒಮ್ಮೆ ಯೋಚನೆ ಮಾಡಿ, ಕೊನೆಯದಾಗಿ ನೀವು ಯಾವಾಗ ಒಂದು ವಸ್ತುವನ್ನು ನೋಡಿ ವಾ ಅಂತ ಆಶ್ಚರ್ಯಪಟ್ಟಿದ್ರಿ? ನೆನಪಾಗ್ತಿಲ್ವಾ? ಯಾಕೆ ಗೊತ್ತಾ? ನಾವು ಚಿಕ್ಕ ಮಕ್ಕಳಿದ್ದಾಗ ನೆಲದ ಮೇಲೆ ಹರಿಯೋ ಸಣ್ಣ ಇರುವೆ ಸಾಲು ಕೂಡ ನಮಗೆ ವಂಡರ್ಲ್ಯಾಂಡ್ ಥರ ಕಾಣಿಸ್ತಿತ್ತು. ಮಳೆ ಹನಿ ಜಾಲಾಂಧರದಿಂದ ಕೆಳಗೆ ಬೀಳೋದನ್ನು ಗಂಟೆಗಟ್ಟಲೆ ನೋಡ್ತಾ ಕೂರ್ತಿದ್ವಿ ಅಲ್ವಾ? ಆಕಾಶವನ್ನೇ ಗಮನಿಸ್ತಾ ಇರ್ತಿದ್ವಿ. ಮಳೆ ಒಂದೊಂದು ಹನಿ ದೊಪ್ಪಗಿರುತ್ತೆ, ಒಂದೊಂದು ಹನಿ ಯಾಕೆ ಸಣ್ಣಗೆ ಬೀಳತ್ತಲ್ಲ ಅಂತ ಅನ್ಕೋತಿರ್ತಿದ್ವಿ. ಯಾರು ಮೇಲ್ಗಡೆಯಿಂದ ನೀರನ್ನು ಸುರಿತಾ ಇರ್ತಾರೆ ಅಂತಲೂ ಕೂಡ ಕೆಲವೊಮ್ಮೆ ಆಶ್ಚರ್ಯಪಟ್ಟಿದ್ವಿ. ಸೊ ಅದೇ ರೀತಿ ಆದರೆ ದೊಡ್ಡವರಾಗ್ತಾ ಆಗ್ತಾ ನಮಗೆಲ್ಲ ಏನಾಯಿತು, ನಮಗೆಲ್ಲವೂ ಲಾಜಿಕ್, ಎಲ್ಲವೂ ರೀಸನ್, ಎಲ್ಲವೂ ಕಾಮನ್ ಅಂತ ಅನಿಸೋದಕ್ಕೆ ಶುರುವಾಯಿತು. ಜಗತ್ತು ಬದಲಾಗಲಿಲ್ಲ, ಆದರೆ ನಮ್ಮ ಕಣ್ಣಲ್ಲಿದ್ದ ಆಶ್ಚರ್ಯದ ಬೆಳಕು ಆರು ಹೋಯ್ತಷ್ಟೇ. ನಮಗೆ ಗೊತ್ತಿರೋದು ತುಂಬ ಕಮ್ಮಿ, ಗೊತ್ತಿಲ್ಲದಿರೋದು ಅನಂತ. ಈ ಸಂಜೆ ನಿಮ್ಮೊಳಗಿರೋ ಆ ಮ್ಯೂಸಿಯಮನ್ನು, ಆ ಮ್ಯೂಸಿಯಂ ತರಹದ ಒಂದು ಬಾಲ್ಯದ ಕಣ್ಣುಗಳನ್ನು ಒಮ್ಮೆ ತೆಗೆದು ನೋಡಿ, ಪ್ರಪಂಚ ಮತ್ತೆ ಜಾದುವಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರವಿಯಲ್ಲಿ ಮತ್ತೆರಡು ಗೀತೆ ನಿಮಗಾಗಿ ಹಾಕ್ತಿದ್ದೀನಿ. ಕೇಳ್ಕೊಂಡು ಎಂಜಾಯ್ ಮಾಡಿ ಮತ್ತೆ ಬರ್ತೀನಿ. ಹಾಗೆ ಸಂದೇಶ ಕಳಿಸೋದನ್ನು ಮರಿಬೇಡಿ. 9480908013 9489901013 ಈ ಒಂದು ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಸಂದೇಶಗಳನ್ನ ಕಳಿಸ್ಕೊಡಿ, ನಾನು ಖಂಡಿತವಾಗಿ ಓದ್ತೀನಿ ಅಂತ ಹೇಳ್ತಾ ಯಾ ಸನ್ಸೆಟ್ ಸುರವಿ.

0: ಹಲೋ,
1: ವೆಲ್ಕಮ್ ಬ್ಯಾಕ್. ಇದು ಎಫ್ ಎಂ ರೈನ್ಬೋ ಸನ್ಸೆಟ್ ಸುರಭಿ ವಿತ್ ಆರ್ ಜೆ ಅರ್ಜುನ್. ಕಾರ್ಕಳ ಬಜಗೋಳಿಯಿಂದ ಗಣೇಶ್ ನಮನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬ್ಯಾಡ್ಮಿಂಟನ್ ಆಡ್ತಾ ರೈನ್ಬೋ ಕೇಳ್ತಾ ಆಟ ಆಡು ಅಂತ ಆಟ ಆಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ವಾಹ್, ಚೆನ್ನಾಗಿದೆ ಅಲ್ಲ. ಸಂಜೆ ಆಯಿತು, ಹೊರಗಡೆ ಮಳೆ ಬರ್ತಿರ್ಬೋದು ಮೇ ಬಿ ಕಾರ್ಕಳದಲ್ಲೂ, ಅಥವಾ ಇಲ್ಲದೆ ಇರ್ಬೋದು. ಇನ್ಹೌಸಲ್ಲಿ ಆರಾಮಾಗಿ ಆಟ ಆಡ್ತಾ ಇದ್ದಾರೆ, ತಮ್ಮ ಪಿಕ್ಚರ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಚೆನ್ನಾಗಿ ಆಡಿ ಅಂತ ಹೇಳ್ತಾ, ಎಸ್ ಸಂಜೆ ಆಗ್ತಾ ಎಲ್ಲರೂ ಆಟ ಆಡೋಕ್ಕೆ ಶುರು ಮಾಡಿದ್ದೀರಾ ಅಥವಾ ಏನು?
2: ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು.
1: ಸೊ ಆಟ ಆಡಿದ ಸಾಕು. ಸದ್ಯಕ್ಕೆ ನಾವು ಇವತ್ತು ಮಾತಾಡ್ತಿದ್ದಂಥ ಟಾಪಿಕ್ ಆಶ್ಚರ್ಯ ಪಡೋದ್ರ ಬಗ್ಗೆ ಅಲ್ವಾ. ಆಶ್ಚರ್ಯ ಪಡೋದ್ರ ಬಗ್ಗೆ ವಾಪಸ್ ಬರೋಣ. ನೀವೇನಾದರೂ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆಕಾಶ ನೋಡ್ತಾ ಇದ್ರೆ ನಿಮ್ಗೊಂದು ಚಾಲೆಂಜ್ ಆಯಿತಾ ಇವತ್ತು? ಆ ಕತ್ಲಾಗ್ತಿರೋ ಆಕಾಶದಲ್ಲಿ ಕಾಣೋ ಮೊದಲ ನಕ್ಷತ್ರವನ್ನು ಹಾಗೆ ಗಮನಿಸಿ. ನೀವು ಹಂಗಂತ ನಕ್ಷತ್ರ ಕಾಣಿಸ್ತಾ ಇಲ್ಲ, ಮೋಡ ಮುಚ್ಕೊಂಬಿಟ್ಟಿದೆ ಅಂತ ಅನ್ಬೇಡಿ. ಯಾವಾಗ ಕಾಣಿಸುತ್ತೋ ಆಗಲೇ ನೋಡಿ. ನಿಮ್ಗೆ ಗೊತ್ತಾ, ನಕ್ಷತ್ರದಿಂದ ಹೊರಟು ಬೆಳಕು ನಿಮ್ಮ ಕಣ್ಣನ್ನು ತಲುಪೋದಕ್ಕೆ 106 ಬೆಳಕಿನ ವರ್ಷಗಳಂದರೆ ಲೈಟ್ ಇಯರ್ಸ್ ತಗೊಂಡಿದೆ. ಅಂದರೆ ನೀವೀಗ ನೋಡ್ತಿರೋದು ಪ್ರೆಸೆಂಟ್ ಟೈಮ್ ಅಲ್ಲ, ಆ ನಕ್ಷತ್ರದ ಪಾಸ್ಟ್ ನೀವು ಗತಕಾಲವನ್ನು ನೋಡ್ತಾ ಇದ್ದೀರಾ. ಸೊ ಎಂಥ ವಂಡರ್ ಅಲ್ವಾ. ನಾವಿರೋ ಈ ಸಣ್ಣ ಭೂಮಿ ಬ್ರಹ್ಮಾಂಡದ ಒಂದು ಸಣ್ಣ ಧೂಳಿನ ಕಣ, ಆದರೂ ನಾವಿಲ್ಲಿ ಕೂತ್ಕೊಂಡು ಇಡೀ ಬ್ರಹ್ಮಾಂಡವನ್ನು ಆಶ್ಚರ್ಯದಿಂದ ನೋಡ್ಬೋದು. ಪ್ರಕೃತಿ ನಮಗೆ ಕೊಟ್ಟಿರೋ ದೊಡ್ಡ ಗಿಫ್ಟ್ ಅಂದರೆ ಈ ವಂಡರ್ ಪವರ್. ಇದನ್ನು ಬಳಸದೇ ಇದ್ದರೆ ಹೆಂಗೆ ಹೇಳಿ? ಹಾಗಾಗ ಸೊ ಹಾಗಾಗಿ ಆಶ್ಚರ್ಯ ಪಡಿ ಅಲ್ಲ ನೋಡಿಕೊಂಡು. ಬಹಳ ಜನ ಅಂದ್ಕೊಳ್ತಾರೆ ಆಶ್ಚರ್ಯ ಪಡಬೇಕು ಅಂದರೆ ಎಲ್ಲೋ ಹೋಗಬೇಕು, ಈಜಿಪ್ಟಿಗೆ ಹೋಗಬೇಕು, ನೈಗರ ಫಾಲ್ಸಿಗೆ ಹೋಗಬೇಕು ಅಥವಾ ಇನ್ನೆಲ್ಲೋ ಹೋಗಬೇಕು ಅಂತ. ಆಶ್ಚರ್ಯ ಪಡೋದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ ಯಾಕಂದ್ರೆ ಅಬ್ಸಲ್ಯೂಟ್ಲಿ ನಾಟ್. ನಿಮ್ಮ ಅಡುಗೆ ಮನೆಯಲ್ಲಿ ಕುದಿಯೋ ಕಾಫಿ ಆವಿಯಲ್ಲಿ ಆ ರಸಾಯನಶಾಸ್ತ್ರದ ಜಾದು ಇದೆ. ಬೆಳಗ್ಗೆ ಅರಳೋ ಸಣ್ಣ ಗುಲಾಬಿ ಹೂನಲ್ಲಿ ಜಗತ್ತಿನ ಶ್ರೇಷ್ಠ ಇಂಜಿನಿಯರಿಂಗ್ ಇದೆ. ಸೊ ನಿಮ್ಮ ಪ್ರತಿ ಬಾರಿ ಉಸಿರು ತಗೊಂಡಾಗ ನಿಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಜೀವಕೋಶಗಳಿಗೆ ತಲುಪಿಸುವ ಆ ವೇಗ ಇದೆಯಲ್ಲ ದಟ್ ಈಸ್ ದ ಮಿರಾಕಲ್ ಅಂತಲೇ ಹೇಳ್ಬೋದು. ನಾವು ಅತಿಯಾಗಿ ಯಾಂತ್ರಿಕರಾಗಿಬಿಟ್ಟಿದ್ದೀವಿ ಈ ಲೈಫ್ನಲ್ಲಿ. ಸೊ ಹಾಗಾಗ ಪ್ರತಿಯೊಂದಕ್ಕೂ ಆಶ್ಚರ್ಯ ಪಡಿ ಮಕ್ಕಳಾಗಿ ಅಂತ ಹೇಳ್ತಾ ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತದೆ. ಸಖತ್ ಸನ್ಸೆಟ್ ಸುರಭಿ ಹೇಳಿ.

ನೋಡಿ, ಕಾರ್ಕಳದಿಂದ ಗಣೇಶ್ ಅವರು ಮತ್ತೆ ಸಂದೇಶ ಕಳಿಸಿದ್ದಾರೆ. ನಮ್ಮೂರಲ್ಲಿ ಮಳೆನೇ ಇಲ್ಲದೆ ತಿಂಗಳಾಯಿತು. ನನಗೆ ತಿಳಿದಾಗಿನಿಂದ ಇದೇ ಮೊದಲು ಹೀಗಾಗಿರೋದು. ಇದೇ ಸರ್ ನನಗೆ ಆಶ್ಚರ್ಯ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಆಶ್ಚರ್ಯ ಅಲ್ಲ, ಆ್ಯಕ್ಚುಲಿ ಶಾಕ್. ಸೊ ಮಳೆ ಆದಷ್ಟು ಬೇಗ ನೀವು ಕಾರ್ಕಳಕ್ಕೂ ಬಂದು ತಲುಪಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಎಫ್ ಎಂ ರೈನ್ಬೋ ಆಶಿಸುತ್ತೆ ಎಲ್ಲ ಕಡೆ ಮಳೆ ಬರಲಿ ಅನ್ನೋದೇ ನಮ್ಮ ಆಶಯ. ಅದ್ರ ಜೊತೆಗೆ ಮತ್ತಷ್ಟು ಸಂದೇಶ ಬಂದಿದೆ. ನಾನು ಡಾಕ್ಟರ್ ಅರುಣ್ ಕುಮಾರ್ ಅಂತ ಹೇಳಿ, ಮಕ್ಕಳ ವೈದ್ಯ, ಕನಸು ಕ್ಲಿನಿಕ್, ಮೈಸೂರಿನಿಂದ ಅಂತ ಹೇಳ್ತಿದ್ದಾರೆ. ನಿಜ, ನಾವು ದೊಡ್ಡವರಾದಂತೆ ಭಾವನೆಗಳಿಗಿಂತ ಹೆಚ್ಚಾಗಿ ಲಾಜಿಕ್ಗಳಿಗೆ ಬೆಲೆಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಒಬ್ಬ ಮಕ್ಕಳ ವೈದ್ಯನಾಗಿ ನನಗೆ ಈ ಭಾವನೆಗಳು ಹಾಗೂ ಮುಗ್ಧತೆಯನ್ನು ಪ್ರತಿದಿನ ನೋಡುವಂಥ ಅವಕಾಶ ಸಿಗುತ್ತೆ. ಆ ಪುಟ್ಟ ಮಕ್ಕಳನ್ನು ನೋಡಿದಾಗ ಹೌದು, ಲಾಜಿಕ್ಗಿಂತ ಆ ಮುಗ್ಧ ಭಾವನೆಗಳೇ ನಮಗೆ ಹೆಚ್ಚು ಖುಷಿಯನ್ನು ಕೊಡುತ್ತೆ ಅಂತ ಅರಿವಾಗುತ್ತೆ ಅಂತ ಹೇಳ್ತಿದ್ದಾರೆ. ವಾಹ್, ನಿಮ್ಮ ಸಂದೇಶಕ್ಕೆ ಫಿದಾಗ್ಬಿಟ್ರು ನಮ್ಮ ಕೇಳುಗರು. ಯಾಕಂದರೆ ಪ್ರತಿದಿನ ನೀವು ಆಶ್ಚರ್ಯ ಪಡ್ತೀರಾ ಮಕ್ಕಳನ್ನು ನೋಡಿ. ಯಾಕಂದರೆ ಮಕ್ಕಳುಗಳು ಅಂದ್ರೇ ಒಂದು ಆಶ್ಚರ್ಯ. ಅವ್ರು ಪ್ರತಿ ಕ್ಷಣದಲ್ಲೂ ಒಂದೊಂದು ಹುಡ್ಕೊಂಡು ಆಶ್ಚರ್ಯ ಪಡ್ತಿರ್ತಾರೆ, ಇದೇನು ಅದೇನು ಅಂತ ಕೇಳ್ತಿರ್ತಾರೆ. ಸೊ ಆಶ್ಚರ್ಯ ಪಡೋದು ಮಕ್ಕಳ ಸಹಜ ಗುಣ. ಹಾಗೆ ಮಕ್ಕಳಂತೆ ನಾವು ಆಶ್ಚರ್ಯ ಪಡಬೇಕು ಅನ್ನೋದು ಅವ್ರ ಸಂದೇಶದಲ್ಲಿ ಅಡುಗೆ ಕೂತಿದೆ. ಸೊ ಒಂದು ಹುಲ್ಲಿನ ಕಡ್ಡಿ ಆ ಗಾಳಿಯನ್ನು ಸ್ವರವಾಗಿ ಬದಲಾಯಿಸ್ತಾ ಹೋಗುತ್ತೆ ಅಲ್ವಾ ಗಾಳಿ ಬೀಸಿದಾಗ. ಇದನ್ನು ಕೇಳಿ ನಿಮಗೆ ವಂಡರ್ ಅನ್ನಿಸುತ್ತೆ. ನಾನು ಹುಲ್ಲಿನ ಕಡ್ಡಿ ಏನಪ್ಪ ಸ್ವರ ಬೀಸುತ್ತಾ ಅಂತ ಅನ್ಕೋಬೋದು. ಬಟ್ ಆದರೆ ಕೆಲವು ಸ್ವರಗಳು ನಮ್ಮ ಕಣ್ಣಲ್ಲಿ ನೀರು ತರಿಸ್ತವೆ, ಕೆಲವು ರಾಗಗಳು ಮೈ ರೋಮಾಂಚನಗೊಳಿಸ್ತವೆ. ಹಾಗೆ ಕೇವಲ 7 ಸ್ವರಗಳಿಂದ ಕೋಟಿಗಟ್ಟಲೆ ಹಾಡುಗಳು ಹುಡ್ತವೆ ಅಂದರೆ ಕಲೆಯಲ್ಲಿದ್ದ ಸೌಂದರ್ಯಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೊಂದಿದೆಯಾ? ಸೊ ಕಲೆಯಲ್ಲೂ ಕೂಡ ಆಶ್ಚರ್ಯ ಹುಡುಕ್ಬೋದು. ಯಾವಾಗ ನಾವು ಕಲೆ, ಸಂಗೀತ ಯಾವುದರಲ್ಲೂ ಕೂಡ, ಪ್ರಕೃತಿ ಎಲ್ಲದರಲ್ಲೂ ಕೂಡ ಆಶ್ಚರ್ಯ ಹುಡುಕ್ತೀವೋ ಆಗ ಬದುಕು ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಸಂಚಸ್ವರ ಬೆಲಿ ಮೂಡಿ ಬರ್ತಾ ಇದೆ. ಮೇ ಬಿ ಇನ್ನೊಂದು ಚಂಕ್ ನಾನು ನಿಮ್ಮ ಜೊತೆ ಮಾತಾಡ್ಬೋದು. ಸದ್ಯ ಕೇಳ್ಕೊಂಡು ವಾಪಸ್ ಬನ್ನಿ. ಸ್ಟೇ ಟ್ಯೂನ್, ಇದು FM ರೈನ್ಬೋ ದಾರ್ಜೆ ಅರ್ಜುನ್.

ಎಸ್, ವೆಲ್ಕಮ್ ಬ್ಯಾಕ್ ಶಕುಂತಲಾ. ಶಂಕರ್ ಅವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಸಂಜೆ, ಹೇಗಿದ್ದೀರಾ ಅಂತ ಹೇಳ್ತಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಈ ಮಳೆ ವಾತಾವರಣದಲ್ಲಿ ಚಳಿ ಆಗ್ತಾ ಇದೆ, ಹಾಗೆ ನಿರೂಪಣೆ ಹಾಡುಗಳು ಕೇಳ್ತಾ ಬಿಸಿ ಬಿಸಿ ಬಜ್ಜೆ ತಿಂತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಕೇಳಿ ಕೇಳಿ ನಮ್ಮ FM ರೇನ್ಬೋ ಹಾಗೆ ಕೇಳಿ. ಸದ್ಯಕ್ಕೆ ಇನ್ನೇನು 7:30ಕ್ಕೆ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಕೂಡ ಬರುತ್ತೆ, ಅದ್ರ ಜೊತೆಗೆ ಕಾರ್ಯಕ್ರಮ ಸಮಾಪ್ತಿ ಮಾಡುವಂತಹ ಸಮಯ ಬಂದೇ ಬಿಡ್ತು. ಸನ್ಸೆಟ್ ಸುರಭಿ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಅದಕ್ಕೆ ಮುಂಚೆ ನಾನು ಒಂದು ವಾಕ್ಯವನ್ನು ಹೇಳಬೇಕು ಅಂತ ಇದ್ದೀನಿ. ಏನಂದರೆ, ಜೀವನವನ್ನು ನೋಡೋದಕ್ಕೆ ಎರಡೇ ದಾರಿಯಂತೆ. ಇದು ನಾನು ಹೇಳಿರೋದಲ್ಲ, ಯಾರು ಹೇಳಿರೋದು ಅಂತ ಹೇಳ್ತೀನಿ. ಒಂದು, ಯಾವುದು ಪವಾಡವಲ್ಲ ಅಂತ ಭ್ರಾಂತಿಯಲ್ಲಿ ಬದುಕೋದಂತೆ. ಇನ್ನೊಂದು, ಪ್ರತಿಯೊಂದು ಕೂಡ ಪವಾಡವೇ ಅಂತ ಆಶ್ಚರ್ಯ ಪಡೋದಂತೆ. ಇದನ್ನು ಯಾರು ಹೇಳಿರೋದು ಗೊತ್ತಾ? ಕಂಡಿಡೀರಿ, ವಿಜ್ಞಾನಿಗಳು ಹೊಸ ವಿಷಯ ಕಂಡುಹಿಡಿಯೋದು ಹೇಗೆ ಗೊತ್ತಾ? ಅದು ಕೂಡ ಇದೇನಿದು ಹೀಗಿದೆ ಅಂತ ಆಶ್ಚರ್ಯಪಟ್ಟಾಗ ಮಾತ್ರ. ಸೊ ನ್ಯೂಟನ್ಗೆ ಆ್ಯಪಲ್ ಕೆಳಗೆ ಬಿದ್ದಾಗ ಆಶ್ಚರ್ಯ ಆಗಿದೆ, ಹೋಗಿದ್ದರೆ ಗುರುತ್ವಾಕರ್ಷಣೆ ಕತೆ ಏನಾಗ್ತಿತ್ರಿ? ಆಶ್ಚರ್ಯ ಕೂಡ ಹೊಸ ಆವಿಷ್ಕಾರದ ತಾಯಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನಸ್ಸಿನಲ್ಲಿ ಕೂಡ ಆಶ್ಚರ್ಯ ಸತ್ತರೆ ಹೊಸ ಚಿಂತನೆಗಳು ಹುಟ್ಟೋದೇ ಇಲ್ವಾ ಅಲ್ವೇ? ಸೊ ಪ್ರತಿದಿನ ಆಶ್ಚರ್ಯ ಪಡ್ತಾ ಇರಿ. ಸದ್ಯಕ್ಕೆ ಕೊನೆಯ ಗೀತೆ ಮೂಲಕ ಕಾರ್ಯಕ್ರಮ ಎಂಡ್ ಮಾಡ್ತಿದ್ದೀನಿ. ತದನಂತರ 7:30 ಸರಿಯಾಗಿ ಏಷ್ಯನ್ ಗೇಮ್ಸ್ ಲೈವ್ ಅಪ್ಡೇಟ್ಸ್ ನಿಮಗೋಸ್ಕರ.

ಸಮಯ ಸರಿಯಾಗಿ ಆಗ್ತಾ ಇದೆ, 7:30. ನಾನು ಆಗಲೇ ಹೇಳಿದೆ ಇದು FM ರೈನ್ಬೋ ಅಂತ. ಸರಿಯಾಗಿ ಸಮಯ 7:30 ಏಷ್ಯನ್ ಗೇಮ್ಸ್ ಲೈವ್ ಅಪ್ಡೇಟ್ಸ್ ನಿಮಗೋಸ್ಕರ ಬರ್ತಾ ಇದೆ, ಕೇಳಿ.

0: मेडल भी पक्के कर लिए हैं। कल उनका सेमीफाइनल मुकाबला होगा, पुरुष टीम का होगा मलेशिया से और महिला टीम का मुकाबला हांगकांग से होगा।
1: और हॉकी के बिना बात अधूरी रह जाएगी, हॉकी जो हमारे साथ खून का रिश्ता है जिसका। हॉकी में भारतीय महिलाओं ने भी गजब किया है, पिछली बार उनका कांस्य पदक था, इस बार वो फाइनल में पहुंच गई हैं। शानदार, इस बार गोलों की झड़ी लगाई थी आज, लेकिन वो झड़ी तो रुकी लेकिन जीत का सिलसिला नहीं। पहले दोनों क्वार्टर बिना गोल के रहे, लगा बहुत तगड़ा मुकाबला होने वाला है। हालांकि पेनल्टी कॉर्नर 9 कमाए थे लेकिन उसको गोल में बदल नहीं पाई थी। लेकिन तीसरे क्वार्टर के खत्म होते होते भारत ने जो बढ़त हासिल करनी शुरू की, सबसे पहले इंशिका ने गोल किया पेनल्टी कॉर्नर से, बिल्कुल नए वेरिएशन के साथ गोल हुआ था, बस देखने लायक था ये। और उसके बाद सलीमा टेटे ने बस 4 मिनट बाद एक फील्ड गोल, शानदार फील्ड गोल किया जो डिफ्लेक्शन के साथ चला गया गोल पोस्ट के भीतर। भारत 2-0 से इस मैच को जीत लिया। 2 अक्टूबर के दिन फाइनल मैच, भारत के स्वर्ण के लिए दुआ करना शुरू कर दीजिए।
0: जी बिल्कुल, लड़कियों ने स्वर्ण के लिए अपनी छलांग लगा दी है। अब कल बारी है मेंस हॉकी टीम की, जो सेमीफाइनल में पाकिस्तान का सामना करेगी। एक और सेमीफाइनल कल खेला जाने वाला है क्रिकेट का, मेंस क्रिकेट का, जिसमें भारत का सामना होगा श्रीलंका से।
1: तो कुल मिलाकर आज बस यहीं तक, अब आज के अपडेट तो समाप्त होते हैं, लेकिन
2: ಸಮಯ ಆಗ್ತಾ ಇದೆ 7:35. ಇದೀಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 ಕೆಜಿ ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್. ವಾರ್ತೆಗಳ ವಿವರ. ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಇಂದು 2027-28 ಮಾರುಕಟ್ಟೆ ಅವಧಿಗೆ ನಿಗದಿತ ಎಲ್ಲಾ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕುಸುಬೆ ಬೆಳೆಗೆ ಕ್ವಿಂಟಾಲ್ಗೆ 675 ರೂಪಾಯಿಗಳಷ್ಟು ಗರಿಷ್ಠ ಏರಿಕೆ ಘೋಷಣೆ ಮಾಡಲಾಗಿದೆ. ರೇಪ್ಸೀಡ್ ಮತ್ತು ಸಾಸಿವೆ ಬೆಳೆಗಳಿಗೆ ಕ್ವಿಂಟಾಲ್ಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 413 ರೂಪಾಯಿಗಳ ಏರಿಕೆ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಸೂರ್ ಬೆಳೆಗೆ ಕ್ವಿಂಟಾಲ್ಗೆ 390 ರೂಪಾಯಿ, ಬಾರ್ಲಿಗೆ 136 ರೂಪಾಯಿ, ಕಡಲೆಗೆ 83 ರೂಪಾಯಿ ಮತ್ತು ಗೋಧಿಗೆ 23 ರೂಪಾಯಿಗಳಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಅಂದಾಜು 1,789 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೋಜನೆಯ ಜಾರಿಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. 2026-27 ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ 5,547.99 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದೆ. ಮಾರುಕಟ್ಟೆ ಬೆಲೆ ಕುಸಿತದಿಂದ ರೈತರನ್ನು ರಕ್ಷಿಸಿ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಖಚಿತಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ 1,107 ಕೋಟಿ ರೂಪಾಯಿ ಮತ್ತು ತೆಲಂಗಾಣದಲ್ಲಿ 448.42 ಕೋಟಿ ರೂಪಾಯಿ, ಉತ್ತರ ಪ್ರದೇಶದಲ್ಲಿ 3,992.52 ಕೋಟಿ ರೂಪಾಯಿ ಮೌಲ್ಯದ ಖರೀದಿ ನಡೆಯಲಿದೆ. ಈ ಕ್ರಮದಿಂದ ರೈತರಿಗೆ ಆರ್ಥಿಕ ಭದ್ರತೆ ದೊರೆಯುವುದರ ಜೊತೆಗೆ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳ ಉತ್ಪಾದನೆಗೆ ಉತ್ತೇಜನ ಸಿಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಪ್ರಾಜೆಕ್ಟ್ ಕುರಿತ ವರದಿಯನ್ನು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅನಾವರಣಗೊಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವು ಭಾರತ ಕೇವಲ ಸುಧಾರಿತ ತಂತ್ರಜ್ಞಾನಗಳ ದೊಡ್ಡ ಮಾರುಕಟ್ಟೆಯಾಗಿ ಉಳಿಯದೆ ಅವುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಾಗಿದೆ ಎಂದು ಹೇಳಿದ್ದಾರೆ. ತಂತ್ರಜ್ಞಾನ ಸನ್ನದ್ಧತೆಯ ಮಟ್ಟ 3-9 ಪ್ರಗತಿ ಬೆಂಬಲಿಸುವ ಉದ್ದೇಶದಿಂದ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಕಾರ್ಯಕ್ರಮವು 10 ತಂತ್ರಜ್ಞಾನಗಳಿಗೆ 35 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತೀಯ ಬಂಡವಾಳ ಸರಕುಗಳ ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಯೋಜನೆ ಹಂತ ಎರಡರ ಅಡಿಯಲ್ಲಿ 33 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯು ಒಟ್ಟು 1,207 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿದ್ದು ಸಾಮಾನ್ಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು

0: ಸೇವಾ ಮೂಲ ಸೌಕರ್ಯಗಳನ್ನು ಬೆಂಬಲಿಸುವ ಗುರಿ ಹೊಂದಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರವು ಕೇವಲ ಪ್ರವಾಸ, ಮನರಂಜನೆ ಮತ್ತು ವಿರಾಮಕ್ಕೆ ಸೀಮಿತವಾಗದೆ ಆರ್ಥಿಕತೆಯ ಪ್ರಮುಖ ಆಧಾರಸ್ತಂಭ ಮತ್ತು ಉದ್ಯೋಗ ಸೃಷ್ಟಿಯ ಪ್ರಮುಖ ಮೂಲವಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಸೋಚೆಮ್ ಆಯೋಜನೆ ಮಾಡಿದಂತಹ ರಾಷ್ಟೀಯ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳ ನಡುವೆಯೂ ಪ್ರವಾಸೋದ್ಯಮ ಕ್ಷೇತ್ರವು ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ದೇಶೀಯ ಪ್ರವಾಸೋದ್ಯಮವು ಶೇಕಡಾ 12.5% ಬೆಳವಣಿಗೆ ದಾಖಲಿಸಿದ್ದು 428 ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯೊಂದರಿಂದ 5 ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ ಸಮೀಪದ ಭಾರತದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯ ಸಮುದ್ರದಲ್ಲಿ ವಶಪಡಿಸಿಕೊಂಡ ದೋಣಿಯಿಂದ 526 ಕೆಜಿ ಮೆಥಾಮ್, ಫೆಟಮೈನ್ ಮತ್ತು ಹೆರೋಯಿನ್ ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತುಗಳ ಪಿಡುಗಿನಿಂದ ದೇಶದ ಯುವ ಜನತೆಯನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಹೊಂದಿದೆ ಎಂದು ಹೇಳಿದ್ದಾರೆ. ವಿವಿಧ ಸಂಸ್ಥೆಗಳ ನಡುವಿನ ಅತ್ಯುತ್ತಮ ಸಮನ್ವಯ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿರುವ ಈ 16 ದಿನಗಳ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿ ಬಲವರ್ಧನೆ ಕುರಿತಾದಂತಹ ಒಂದು ವರದಿ ಮೂಡಿಬರಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದ್ರಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಈಗಾಗಲೇ 1,000 ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಅಥ್ಲೆಟ್ಗಳಿಗೆ ವಾರ್ಷಿಕ 6 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. 2029 ಅಂತ್ಯದ ವೇಳೆಗೆ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಲಾಗುವುದು ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಲಂಧರ್ನಲ್ಲಿ ಇಂದು ನಡೆದ ನಶಾ ಮುಕ್ತ ಪಂಜಾಬ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದವನ್ನು ಸರ್ಕಾರ ನಿಯಂತ್ರಣ ಮಾಡುತ್ತಿದ್ದು ಇದೀಗ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಗಮನ ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಕೈಗಾರಿಕೆಗಳ ಪುನಶ್ಚೇತನ ಮತ್ತು ಯುವ ಜನರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ಭಗತ್ ಸಿಂಗ್ ಮತ್ತು ಉಧಮ್ ಸಿಂಗ್ ಸೇರಿದಂತೆ ಪಂಜಾಬ್ನ ಹುತಾತ್ಮರಿಗೆ ಇದೇ ವೇಳೆ ಸಚಿವರು ಗೌರವ ನಮನ ಸಲ್ಲಿಸಿದರು. ಜವಳಿ ವಲಯದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ ನಡೆಸಲು ನವದೆಹಲಿಯಲ್ಲಿ ನಾಳೆ ಜವಳಿ ಸಮಾವೇಶ ಜರುಗಲಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶದಾದ್ಯಂತ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ, ನೂತನ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಚರ್ಚೆಯ ಪ್ರಮುಖ ವಿಷಯವಾಗಲಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಸುಮಾರು 4.5 ಜನರಿಗೆ ಜವಳಿ ವಲಯವು ಉದ್ಯೋಗ ಒದಗಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇಂದು 4 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 60 ಏರಿಕೆಯಾಗಿದ್ದು, ಇದರಲ್ಲಿ 10 ಚಿನ್ನ, 21 ಬೆಳ್ಳಿ ಮತ್ತು 21 ಕಂಚಿನ ಪದಕಗಳು ಸೇರಿವೆ. ಕಾಂಪೌಂಡ್ ಬಿಲ್ಲುಗಾರಿಕೆ ವಿಭಾಗದಲ್ಲಿ ಮಹಿಳಾ ತಂಡ, ಮಿಶ್ರ ತಂಡ ಮತ್ತು ಪುರುಷರ ತಂಡಗಳು ಅಗ್ರಸ್ಥಾನಕ್ಕೆ ಏರುವ ಮೂಲಕ ಭಾರತ ಚಿನ್ನದ ಪದಕಗಳ ಹ್ಯಾಟ್ರಿಕ್ ಸಾಧನೆ ಮಾಡಿತು. ಶೂಟಿಂಗ್ನಲ್ಲೂ ಭಾರತ ಚಿನ್ನವನ್ನು ಗೆದ್ದಿದ್ದು, ಮಿಶ್ರ ಟ್ರ್ಯಾಪ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿತು. ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಿಯಾ ಘಂಗಾಸ್, ನರೇಂದ್ರ ಬೆರ್ವಾಲ್ ಮತ್ತು ಕಪಿಲ್ ಫೋಕಾರಿಯಾ 3 ಕಂಚಿನ ಪದಕ ವಿಜೇತರಾದರು. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ 2 ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 405 ರನ್ ಗಳಿಸಿದೆ. ಈ ಬೃಹತ್ ಗೆಲುವಿನ ಗುರಿ ಬೆನ್ನತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 13 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 113 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 ಕೆಜಿ ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕ್ಕೆಗೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

ಎಸ್, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಇದು ಯಾವ ಸಮಯ? ಒಲವಿನ ಆಲಾಪ ಸಮಯ. ಕೇಳ್ತೀರಿ ನೀವು ಇದೀಗ ಕಾರ್ಯಕ್ರಮ ಒಲವಿನ ಆಲಾಪ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.
1: ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ. ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಒಲವಿನ ಆಲಾಪದಲ್ಲಿ ಪ್ರೀತಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸ್ನೇಹಿತರೆ, ನಾನಿವತ್ತು ಸ್ಟುಡಿಯೋಗೆ ಬರಬೇಕಾದ್ರೆ ಆ ಕೆಂಪು ಕಲರ್ ಆ ಪೋಸ್ಟ್ ಬಾಕ್ಸ್ ಇರುತ್ತಲ್ಲ, ಅದನ್ನ ನೋಡಿದೆ. ಅದ್ ನೋಡಿದಾಗ ನನ್ಗೆ ಅನಿಸ್ತು, ಇವತ್ತಿನ ಕಾಲದಲ್ಲಿ ಯಾರು ಅದನ್ನು ಯೂಸ್ ಮಾಡ್ತಾರೆ, ಯಾರು ಅದಕ್ಕೆ ಪತ್ರ ಹಾಕ್ತಾರೆ ಅಂತ. ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ. ಯಾರಿಗೆ ಫೋನ್ ಮಾಡಬೇಕು ಅಂದರು, ಯಾರಿಗೇನು ಹೇಳಬೇಕು ಅಂದರು, ಇಮಿಡಿಯೇಟಾಗಿ ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ ಅಲ್ವಾ. ಆದರೆ ಅದೊಂದಿತ್ತು ಕಾಲ. ಮನಸ್ಸಿನ ಮಾತು ಹೇಳಬೇಕು ಅಂತ ಹೇಳಿದ್ರೆ ಪತ್ರ ಬರೆದು ಅದನ್ನು ಪೋಸ್ಟ್ ಬಾಕ್ಸಿಗೆ ಹಾಕಿ, ಪೋಸ್ಟ್ ಬಾಕ್ಸಿಂದ ಪೋಸ್ಟ್ ಮ್ಯಾನ್ ಅದನ್ನು ತಗೊಂಡು ಹೋಗಿ ಅದನ್ನು ಅವರಿಗೆ ತಲುಪಿಸಿ ಆಗ ವಿಷಯ ಗೊತ್ತಾಗಬೇಕಿತ್ತು. ಸೊ ಅಂದಿನ ದಿನಗಳ ಆ ಭಾವನೆಗಳು ಹಾಗೂ ಇಂದಿನ ದಿನಗಳ ಈ ಭಾವನೆಗಳು, ಸೊ ಇವೆರಡರ ಬಗ್ಗೆನೂ ಕೂಡ ಇವತ್ತಿನ ಮಾತುಕತೆ ನಡೆಯುತ್ತೆ ಒಲವಿನ ಆಲಾಪದಲ್ಲಿ. ಅಂದಿನ ಪತ್ರಗಳ ಕಮ್ಯುನಿಕೇಶನ್ ಹಾಗೆ ಇಂದಿನ ಮೆಸೇಜ್ ಕಮ್ಯುನಿಕೇಶನ್ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಸೊ ಅದಕ್ಕಿಂತ ಮುಂಚೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಸ್ನೇಹಿತರೆ, ಅಂದಿನ ಪತ್ರಗಳಲ್ಲಿ ಒಂಥರ ಜೀವ ಇರ್ತಾ ಇತ್ತು ಅಲ್ವಾ? ಅಂದ್ರೆ ಕೈ ಬರಹದಲ್ಲಿ ಎದುರಿಗಿರೋರ ಕೋಪ, ಪ್ರೀತಿ ಎಲ್ಲ ಗೊತ್ತಾಗ್ತಾ ಇತ್ತು. ಅಂದ್ರೆ ಏನ್ ಬರ್ದು ಕಳಿಸಿದರೆ ಆ ಭಾವನೆ ಏನು ಅನ್ನೋದು ಗೊತ್ತಾಗ್ತಾ ಇತ್ತು. ನೀವು ಕೂಡ ಮೂವಿಲಿ ನೋಡಿರ್ತೀರ, ಪತ್ರ ಓದ್ಬೇಕಾದ್ರೆ ಏನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರುತ್ತೆ, ಅದು ಆಕ್ಚುಲಿ ರಿಯಾಲಿಟಿಲಿ ಕೂಡ ಆಗ್ತಾ ಇತ್ತು. ಅಂದ್ರೆ ನಾವು ಬರೆದಿರುವಂತಹ ಪತ್ರನ ಓದ್ಬೇಕಾದ್ರೆ ಅವರ ಆ ಧ್ವನಿ ಕೇಳಿಸ್ತಾ ಇತ್ತು, ಭಾವನೆಗಳು ಕೇಳ್ತಾ ಇತ್ತು. ಆ ಪತ್ರ ತಂದ್ಕೊಡೋ ಪೋಸ್ಟ್ ಮ್ಯಾನ್ ಒಂಥರ ದೇವ್ರ ತರ ಇರ್ತಾ ಇದ್ರು. ಅಂದ್ರೆ ಒಂದ್ ಕಡೆಯಿಂದ ಭಾವನೆಗಳನ್ನ ಹೊತ್ಕೊಂಡು ಇನ್ನೊಂದ್ ಕಡೆಗೆ ತಲುಪಿಸ್ತಾ ಇದ್ದಂತಹ ಕೆಲಸ ಮಾಡ್ತಾ ಇದ್ರು. ಆ ಪತ್ರನ 10-15 ಸಲ ಓದಿ ಮತ್ತೆ ಮತ್ತೆ ಓದಿ ದಿಂಬಿನ ಕೆಳಗೆ ಇಟ್ಟು ಮಲಗ್ತಾ ಇದ್ದಂತಹ ಆ ಕಾಲ ಅವತ್ತು. ಈಗ ಆಗಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೂ ವಾಟ್ಸ್ಆಪ್ ಅಲ್ಲೂ ಮೆಸೇಜ್ ಕಳಿಸ್ತೀವಿ, ಡಬಲ್ ಟಿಕ್ ಬರುತ್ತೆ, ಬ್ಲೂ ಟಿಕ್ ಬರುತ್ತೆ. ಬ್ಲೂ ಟಿಕ್ ಬಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ರಿಪ್ಲೈಗೆ ವೇಟ್ ಮಾಡ್ತಾ ಇರ್ತೀವಿ. ಇಮಿಡಿಯೇಟ್ ಆಗಿ ರಿಪ್ಲೈ ಕೂಡ ಬರುತ್ತೆ. ಅವಾಗಿನ ಕಾಲ ಹಾಗಿರಲಿಲ್ಲ. ಪತ್ರನ ಬರೆದು ಆ ಪತ್ರನ ಮಡಚಿ ಪೋಸ್ಟ್ ಬಾಕ್ಸ್ ಗೆ ಹಾಕಿ ಅಲ್ಲಿಂದ ಪೋಸ್ಟ್ ಮ್ಯಾನ್ ಅದನ್ನ ತಗೊಂಡು ಹೋಗಿ ಅವ್ರಿಗೆ ತಲುಪಿಸಿ ಅವ್ರು ಅದನ್ನ ಓದಿ, ಇದಕ್ಕೆ ತುಂಬಾನೇ ದಿನಗಳೇ ತಾಗ್ತಾ ಇತ್ತು. ಆ ಕಾಯುವಿಕೆ, ಆ ತಾಳ್ಮೆಯನ್ನ ಕಲಿಸ್ಕೊಟ್ಟಿದ್ದು ಪತ್ರ ವ್ಯವಹಾರ. ಆದ್ರೆ ಈಗ ಇನ್ಸ್ಟೆಂಟ್ ಆಗಿರೋದ್ರಿಂದ ತಾಳ್ಮೆ ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಏನಂತೀರಾ?

ಹಾಗೆ ಪತ್ರ ಬರೆಯೋದು ಅಂತ ಹೇಳಿದ್ರೆ ಜಸ್ಟ್ ಫಾರ್ ಅ ಕಮ್ಯುನಿಕೇಶನ್ ಅಲ್ಲ, ಅದೊಂಥರ ಕಲೆ ಇತ್ತು ಅವಾಗ. ಯಾಕೆಂದ್ರೆ ಒಂದು ಪತ್ರ ಬರಿಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಕ್ಟ್ ಫಾರ್ಮೆಟ್ ಇರ್ತಾ ಇತ್ತು. ತಂದೆಗೆ ಬರೆಯೋ ಪತ್ರಗಳು, ತಾಯಿಗೆ ಬರೆಯೋ ಪತ್ರಗಳು, ಸಹೋದರ ಸಹೋದರಿ ಅಂದರೆ ಬ್ರದರ್ ಆ್ಯಂಡ್ ಸಿಸ್ಟರ್ಗೆ ಬರೆಯುವಂತಹ ಪತ್ರಗಳಿರ್ಬೋದು, ಹಾಗೆ ಕೊನೆಯಲ್ಲಿ ಪ್ರೇಮದ ಪತ್ರಗಳು. ಸೊ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂತಹ ಫಾರ್ಮೆಟಿಂಗ್ ಇರ್ತಾ ಇತ್ತು. ಸೊ ಯೂಸ್ ಮಾಡುವಂತಹ ಭಾಷೆಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಭಾಷೆ ಮೇಲೆ ಹಿಡಿತ ಬರ್ತಾ ಇತ್ತು. ಸೊ ಒಂದು ಫ್ಲವರಿ ಲ್ಯಾಂಗ್ವೇಜಸ್ಸಲ್ಲಿ ಎಲ್ಲರೂ ಕೂಡ ಬರೀತಾ ಇದ್ರು. ಆದರೆ ಈಗಿನ ಕಾಲ ಹಾಗಿಲ್ಲ, ನಾವು ಮೆಸೇಜ್ ಮಾಡ್ತೀವಿ, ಮೆಸೇಜ್ಗೆ ಇನ್ಸ್ಟೆಂಟ್ ರಿಪ್ಲೈ ಬರುತ್ತೆ. ಎಸ್ ಏನೇ ಆದರೂ ಕೂಡ ಆಗಿನ ಕಾಲಕ್ಕೆ ಆ ಪತ್ರದಲ್ಲಿ ಬರ್ತಾ ಇದ್ದಂತಹ ಉತ್ತರಕ್ಕೂ, ಅಂದರೆ ಆ ಭಾವನೆಗಳನ್ನು ತುಂಬಿ ಕಳಿಸ್ತಾ ಇದ್ದಂತಹ ಪತ್ರದ ಉತ್ತರಕ್ಕೂ ಈಗ ನಾವು ಮೆಸೇಜ್ ಮಾಡುವಂಥದ್ದು ಅಂತ, ಇವಾಗ ನಾವು ರಿಪ್ಲೈ ಮಾಡುವಂತಹ ಮೆಸೇಜ್ಗಳಿಗೂ ತುಂಬಾ ವ್ಯತ್ಯಾಸ ಇದೆ ಬಿಡಿ. ಒಂದೊಂದು ಪತ್ರಗಳಲ್ಲೂ ಕೂಡ ಪದಗಳನ್ನು ತುಂಬಿ ಕಳಿಸ್ತಾ ಇದ್ರು. ಈಗೆಲ್ಲ ಹಂಗಲ್ಲ, ಜಸ್ಟ್ ಒಂದು ಎಮೋಜಿ, ಎಲ್ಲ ಕೆಲಸಗಳು ಕೂಡ ಎಲ್ಲ ಭಾವನೆಗಳು ಕೂಡ ಕೇವಲ ಒಂದು ಎಮೋಜಿಲಿ ಮುಗಿದು ಹೋಗ್ತಾ ಇದೆ. ನಗಬೇಕು, ಅಳಬೇಕು, ಪ್ರೀತಿಯನ್ನು ವ್ಯಕ್ತ ಮಾಡಬೇಕು ಅಂದರೂ ಕೂಡ ಒಂದು ಎಮೋಜಿಲಿ ನಾವು ಎಲ್ಲದನ್ನು ಕೂಡ ಮುಗಿಸ್ತಾ ಇದ್ದೀವಿ.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಪತ್ರದ ಕಮ್ಯುನಿಕೇಶನ್ ಹಾಗೆ ಮೆಸೇಜ್ ಕಮ್ಯುನಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಅದೊಂದು ಕಾಲ ಇತ್ತು, ಪೋಸ್ಟ್ ಮ್ಯಾನ್ ಸೈಕಲ್ ಬೆಲ್ ಹೊಡ್ಕೊಂಡು ಮನೆ ಹತ್ರ ಬಂದು ಲೆಟರ್ ನ ಕೊಡ್ತಿದ್ದಾರೆ ಅಂದ ತಕ್ಷಣ ಏನೋ ಒಂಥರ ಫೀಲಿಂಗ್ ಇರ್ತಾ ಇತ್ತು. ಹಾಗೆ ಇವತ್ತು ಲೆಟರ್ ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡಿರುವಂತಹ ಜನಗಳು ಕೂಡ ಇರ್ತಾ ಇದ್ರು. ಹಾಗೆ ನಾನು ಅವಾಗ ಹೇಳಿದ ಹಾಗೆ ಪತ್ರಗಳು ಕೂಡ ಒಂದು ವಿಶೇಷವಾದಂತಹ ಪದಗಳಿಂದ ಪ್ರಾರಂಭ ಆಗ್ತಾ ಇತ್ತು. ತಂದೆಯವರಿಗೆ ತೀರ್ಥರೂಪ ತಂದೆಯವರಿಗೆ ಅಂತ ಪ್ರಾರಂಭ ಆಗ್ತಾ ಇತ್ತು. ತಾಯಿಗೆ ಮಾತೃಶ್ರೀ ತಾಯಿಯವರಿಗೆ ಅಂತ ಪ್ರಾರಂಭ ಆಗ್ತಾ ಇತ್ತು. ಹಾಗೆ ಸಹೋದರ ಸಹೋದರಿ, ಹೀಗೆ ಗೆಳೆಯ ಗೆಳತಿ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅದರದ್ದೇ ಆದಂತಹ ಪದಗಳನ್ನು ಬಳಸಲಾಗ್ತಾ ಇತ್ತು. ಬಟ್ ಈಗೆಲ್ಲ ಹಾಗೇನಿಲ್ಲ, ಎಲ್ಲರಿಗೂ ಕೂಡ ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಮೆಸೇಜ್ನ ಡೈರೆಕ್ಟಾಗಿ ಸೆಂಡ್ ಮಾಡ್ತೀವಿ. ಅದಕ್ಕೊಂದು ಫಾರ್ಮೆಟಿಂಗ್ ಅನ್ನೋದನ್ನೇ ನಾವು ಮರ್ತು

ನೋಡ್ತಾ ನೋಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಒಲವಿನ ಆಲಾಪದಲ್ಲಿ ನಾವು ಪತ್ರಗಳ ಬಗ್ಗೆ ಹಾಗೆ ಇವತ್ತಿನ ಕಾಲದ ಮೆಸೇಜ್ಗಳ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ಎಸ್, ಆಗಿನ ಕಾಲದಲ್ಲಿ ಪತ್ರ ಅಂದರೆ ಬರೀ ಪತ್ರಗಳಾಗಿರಲಿಲ್ಲ, ಅಕ್ಷರ ಆಗಿರಲಿಲ್ಲ, ಕಾಗದ ಆಗಿರಲಿಲ್ಲ. ಅದೇನಪ್ಪ ಅಂತ ಹೇಳಿದ್ರೆ, ಮನಸ್ಸಲ್ಲಿರುವಂತಹ ಫೀಲಿಂಗ್ಸ್ನ ಪೆನ್ನಿನ ಇಂಕಿಗೆ ತುಂಬಿ ಕಾಗದದ ಮೇಲೆ ಬರೆದು ಆ ಭಾವನೆಯನ್ನ ಇನ್ನೊಬ್ಬರಿಗೆ ತಲುಪಿಸುವಂತಹ ವಾಹಕಗಳಾಗಿತ್ತು ಪತ್ರಗಳು. ಆದರೆ ಈಗೆಲ್ಲ ಕಾಲ ಚೇಂಜ್ ಆಗಿದೆ, ಬಿಡಿ, ಜಸ್ಟ್ ಮೆಸೇಜ್ಗಳೇ ಆ ಕೆಲಸನ ಮಾಡ್ತಾ ಇದೆ. ಪತ್ರಗಳು ಒಂಥರ ಇತಿಹಾಸದ ದಾಖಲೆಗಳು ಅಂತ ಹೇಳ್ಬೋದು. ಸುಮಾರು ಮನೇಲಿ ಇವತ್ತಿಗೂ ಕೂಡ ಆಗ ಬರೆದಿರುವಂತಹ ಪತ್ರಗಳನ್ನು ಇನ್ನೂ ಕೂಡ ಸೇಫ್ ಆಗಿ ತೆಗೆದಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಅವಾಗಿನ ದಿನಗಳು ಕೂಡ

ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ. ನಿಮಗೆ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟು ಹೊತ್ತು ನಿಮ್ ಜೊತೆ ಒಲವಿನ ಆಲಾಪದಲ್ಲಿ ಜೊತೆಯಾಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸಮಯ ಆಗ್ತಾಯಿದೆ 8:45. ಇದೀಗ ಕೇಳಿ ಸಮಾಚಾರ ಸಂಧ್ಯಾ, ತದನಂತರ 9:00 ನ್ಯೂಸ್ ಅಟ್ 9, ತದ ಬಳಿಕ 9:15 ಪ್ರಚಲಿತ ವಿದ್ಯಮಾನಗಳು.

0: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ಕಾರ್ಯಕ್ರಮದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟ್ರೀಯ ಭದ್ರತೆ ಕುರಿತು ಮಾಹಿತಿ ಮೂಡಿಬರಲಿದೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಶ್ರೀಲಕ್ಷ್ಮಿ. ಸ್ವಚ್ಛ ಗಾಳಿಯು ಮಾನವ ಆರೋಗ್ಯ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ಕಲ್ಯಾಣಕ್ಕೆ ಅತ್ಯಗತ್ಯವಾಗಿದೆ. ನಗರೀಕರಣ ಮತ್ತು ಆರ್ಥಿಕ ಚಟುವಟಿಕೆಗಳು ವಿಸ್ತರಿಸುತ್ತಿರುವಂತೆ ವಾಯುಮಾಲಿನ್ಯವನ್ನು ತಡೆಯುವುದು ಪ್ರಮುಖ ಜಾಗತಿಕ ಆದ್ಯತೆಯಾಗಿದೆ. ಈ ಅಗತ್ಯವನ್ನು ಗುರುತಿಸಿರುವ ಜಾಗತಿಕ ಸಮುದಾಯವು ಸ್ವಚ್ಛ ಗಾಳಿಯನ್ನು ಪರಿಸರ ಕ್ರಿಯಾ ಯೋಜನೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿದೆ. ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟೀಯ ಸ್ವಚ್ಛ ಗಾಳಿ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 7 ಜಾಗತಿಕವಾಗಿ ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2019 ಈ ದಿನವನ್ನು ನಿಗದಿಪಡಿಸಿತು. ಇದು ಎಲ್ಲ ಹಂತಗಳಲ್ಲಿ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಹಾಗೂ ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಉತ್ತೇಜಿಸುವ ಮತ್ತು ಸುಗಮಗೊಳಿಸುವ ಪ್ರಾಮುಖ್ಯತೆಯನ್ನು ಒತ್ತು ನೀಡಿತು. ಭಾರತವು ಈ ಜಾಗತಿಕ ಅಭಿಯಾನವನ್ನು ರಾಷ್ಟೀಯ ಆದ್ಯತೆಗಳೊಂದಿಗೆ ಸಂಯೋಜಿಸಿ ಸ್ವಚ್ಛ ವಾಯು ದಿವಸ ಆಗಿ ಆಚರಿಸುತ್ತದೆ. ಭಾರತ ಸರ್ಕಾರವು ಈ ಸಂಕೀರ್ಣ ಸವಾಲನ್ನು ಸಮಗ್ರ ಮತ್ತು ಬಹುವಲಯ ವಿಧಾನದ ಮೂಲಕ ಎದುರಿಸುತ್ತಿದೆ. ಈ ವಿಧಾನವು ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ, ಮಾಲಿನ್ಯ ಹೊರಸೂಸುವಿಕೆ ನಿಯಂತ್ರಣ ಮತ್ತು ನಗರ ನಿರ್ದಿಷ್ಟ ಕ್ರಿಯಾ ಯೋಜನೆಗಳನ್ನು ಸಂಯೋಜಿಸುತ್ತದೆ. ಕೇಂದ್ರ ಸರ್ಕಾರವು ಉದ್ದೇಶಿತ ಕಾರ್ಯಕ್ರಮಗಳು ಮತ್ತು ನೀತಿ ಹಸ್ತಕ್ಷೇಪಗಳ ಮೂಲಕ ರಾಜ್ಯಗಳು ಮತ್ತು ನಗರಗಳಿಗೆ ಬೆಂಬಲ ನೀಡುತ್ತಿದೆ. ಈ ಕ್ರಮಗಳನ್ನು ತಳಮಟ್ಟದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಸಂಯೋಜಿತ ಪ್ರಯತ್ನಗಳು ಮಾಲಿನ್ಯದ ಮೂಲಗಳನ್ನು ತಡೆಯುವುದರ ಜೊತೆಗೆ ಸುಸ್ಥಿರ ವಾಯುಗುಣಮಟ್ಟ ನಿರ್ವಹಣೆಗಾಗಿ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಮಾನವನ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುವ ಮಟ್ಟದಲ್ಲಿ ಹಾನಿಕಾರಕ ವಸ್ತುಗಳು ವಾತಾವರಣದಲ್ಲಿ ಸಂಗ್ರಹಗೊಂಡಾಗ ವಾಯುಮಾಲಿನ್ಯ ಉಂಟಾಗುತ್ತದೆ. ಈ ಮಾಲಿನ್ಯಕಾರಕಗಳು ಅನಿಲಗಳು, ದ್ರವದ ಹನಿಗಳು ಅಥವಾ ಘನಕಣಗಳ ರೂಪದಲ್ಲಿ ಇರಬಹುದು. ಇವು ಸಾರಿಗೆ, ಕೈಗಾರಿಕೆಗಳು, ನಿರ್ಮಾಣ ಕಾರ್ಯಗಳು ಮತ್ತು ತ್ಯಾಜ್ಯ ದಹನ ಸೇರಿದಂತೆ ನೈಸರ್ಗಿಕ ಪ್ರಕ್ರಿಯೆಗಳು ಮತ್ತು ಮಾನವ ಚಟುವಟಿಕೆಗಳು ಎರಡರಿಂದಲೂ ಹೊರಹೊಮ್ಮಬಹುದು. ಇವುಗಳಲ್ಲಿ ಪ್ರಮುಖ ವಾಯು ಮಾಲಿನ್ಯಕಾರಕವೆಂದರೆ ಸೂಕ್ಷ್ಮ ಕಣಗಳ ರಾಶಿ ಪರ್ಟಿಕ್ಯುಲೇಟ್ ಮ್ಯಾಟರ್. ಇದು ಗಾಳಿಯಲ್ಲಿ ತಲಾಂತರವಾಗಿ ತಂಗಿರುವ ಅತ್ಯಂತ ಸಣ್ಣ ಘನ ಅಥವಾ ದ್ರವ ಕಣಗಳನ್ನು ಒಳಗೊಂಡಿರುತ್ತದೆ. ಅವುಗಳ ಗಾತ್ರದ ಆಧಾರದ ಮೇಲೆ ಈ ಕಣಗಳನ್ನು ಸಾಮಾನ್ಯವಾಗಿ PM10 ಮತ್ತು PM2.5 ಎಂದು ವರ್ಗೀಕರಿಸಲಾಗುತ್ತದೆ. PM10 ಎಂದರೆ 10 µm ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಕಣಗಳು. PM2.5 ಎಂದರೆ 2.5 µm ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಅತ್ಯಂತ ಸೂಕ್ಷ್ಮ ಕಣಗಳು. ಒಂದು ಹೋಲಿಕೆಯನ್ನು ನೋಡುವುದಾದರೆ ಮಾನವನ ಕೂದಲಿನ ದಪ್ಪವು ಸುಮಾರು 100 µm ಇರುತ್ತದೆ. ಅಂದರೆ PM2.5 ಎಷ್ಟು ಅತ್ಯಂತ ಸೂಕ್ಷ್ಮವಾಗಿದೆ ಎಂದರೆ ಒಂದು ಕೂದಲಿನ ಅಗಲದಲ್ಲಿ ಸುಮಾರು 40 ಸೂಕ್ಷ್ಮ ಕಣಗಳನ್ನು ಸಾಲಾಗಿ ಜೋಡಿಸಬಹುದು. ಈ ಸಣ್ಣ ಗಾತ್ರದ ಕಾರಣದಿಂದಾಗಿ ಸೂಕ್ಷ್ಮ ಕಣಗಳು ಶ್ವಾಸಕೋಶ ವ್ಯವಸ್ಥೆಯ ಆಳಕ್ಕೆ ತೂರಿಕೊಳ್ಳುತ್ತವೆ. ಕೆಲವು ಕಣಗಳು ರಕ್ತ ಪ್ರವಾಹವನ್ನು ಸಹ ಸೇರಬಹುದು. ಇದು ಆರೋಗ್ಯದ ಮೇಲಿನ ದುಷ್ಪರಿಣಾಮಗಳ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸ್ವಚ್ಛ ಗಾಳಿ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ಕಣಗಳ ಮಾಲಿನ್ಯವನ್ನು ನಿಯಂತ್ರಿಸುವುದು ಪ್ರಮುಖ ಆದ್ಯತೆಯಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಷ್ಟೀಯ ಶ್ರೇಷ್ಠ ವಾಯು ಗುಣಮಟ್ಟ ಮೇಲ್ವಿಚಾರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ತದನಂತರ ಇದನ್ನು NAMP ಎಂದು ಮರುನಾಮಕರಣ ಮಾಡಲಾಯಿತು. ವಾಯು ಮಾಲಿನ್ಯವನ್ನು ನಿಯತಕಾಲಿಕವಾಗಿ ಮೌಲ್ಯಮಾಪನ ಮಾಡುವುದು, ನಗರ ಪ್ರದೇಶಗಳಲ್ಲಿನ ವಾಯುಗುಣಮಟ್ಟದ ಸ್ಥಿತಿ ಮತ್ತು ಪ್ರವೃತ್ತಿಯನ್ನು ನಿರ್ಧರಿಸುವುದು, ಭವಿಷ್ಯದ ಬದಲಾವಣೆಗಳನ್ನು ಅಂದಾಜಿಸುವುದು ಹಾಗೂ ನಿಗದಿತ ವಾಯುಗುಣಮಟ್ಟದ ಮಾನದಂಡಗಳ ಉಲ್ಲಂಘನೆ ಮತ್ತು ಆರೋಗ್ಯದ ಮೇಲಾಗುವ ಅಪಾಯಗಳನ್ನು ಖಚಿತಪಡಿಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಮಾರ್ಚ್ 2026 ವೇಳೆಗೆ ದೇಶದಲ್ಲಿನ ವಾಯುಗುಣಮಟ್ಟ ಮೇಲ್ವಿಚಾರಣಾ ಜಾಲವು 28 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳ 603 ನಗರಗಳಲ್ಲಿ 1646 ಕೇಂದ್ರಗಳನ್ನು ಒಳಗೊಂಡಿದೆ. ಇದರಲ್ಲಿ ಮಾನವ ಚಾಲಿತ ಕೇಂದ್ರಗಳು ಮತ್ತು ನೈಜ ಸಮಯದ ಕೇಂದ್ರಗಳು ಸೇರಿವೆ. ಮಾನವ ಚಾಲಿತ ಕೇಂದ್ರಗಳು ನಿಯತಕಾಲಿಕವಾಗಿ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿದರೆ ಸಿಎಎ ಕ್ಯೂಎಂಎಸ್ ನಿರಂತರ ನೈಜ ಸಮಯದ ವಾಯುಗುಣಮಟ್ಟದ ದತ್ತಾಂಶವನ್ನು ಒದಗಿಸುತ್ತದೆ. ಸಮೀರ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ 292 ಹೆಚ್ಚು ನಗರಗಳಿಗೆ ನೈಜ ಸಮಯಕ್ಕೆ ಹತ್ತಿರವಾದ ವಾಯುಗುಣಮಟ್ಟ ಸೂಚಿ ಮಾಹಿತಿಯನ್ನು ಒದಗಿಸುತ್ತಿದ್ದು ಪಾರದರ್ಶಕತೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುತ್ತಿವೆ. ಇದರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಪ್ರಯತ್ನಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಎಲ್ಲಾ ಎನ್ಸಿಎಪಿ ನಗರಗಳಲ್ಲಿ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಪೋರ್ಟಲ್ಗಳನ್ನು ಸ್ಥಾಪಿಸಲಾಗಿದೆ. ಸುತ್ತಮುತ್ತಲಿನ ವಾಯುಗುಣಮಟ್ಟ ಮತ್ತು ಕೈಗಾರಿಕಾ ಮೂಲಗಳ ಮಾಲಿನ್ಯವನ್ನು ಮೇಲ್ವಿಚಾರಣೆ ಮಾಡಲು ಭಾರತವು ವಿಶೇಷ ವ್ಯವಸ್ಥೆಗಳನ್ನು ಬಳಸುತ್ತದೆ. ನಿರಂತರ ಶ್ರೇಷ್ಠ ವಾಯುಗುಣಮಟ್ಟ ಮೇಲ್ವಿಚಾರಣಾ ವ್ಯವಸ್ಥೆ ಮತ್ತು ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆ ಇವುಗಳಲ್ಲಿ ಪ್ರಮುಖ ವ್ಯವಸ್ಥೆಗಳಾಗಿವೆ. ಸಿಎಎ ಕ್ಯೂಎಂಎಸ್ ಸುತ್ತಮುತ್ತಲಿನ ವಾಯುಗುಣಮಟ್ಟದ ಸ್ವಯಂಚಾಲಿತ ನೈಜ ಸಮಯದ ಮೇಲ್ವಿಚಾರಣೆಯನ್ನು ಒದಗಿಸುತ್ತದೆ. ಇದು ಪಿಎಂ 2.5, ಪಿಎಂ 10, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಮೊನಾಕ್ಸೈಡ್, ಓಜೋನ್ ಮತ್ತು ಅಮೋನಿಯಾದಂತಹ ಮಾಲಿನ್ಯಕಾರಕಗಳನ್ನು ಪತ್ತೆ ಹಚ್ಚುತ್ತದೆ. ಈ ವ್ಯವಸ್ಥೆಯು ಮಾಲಿನ್ಯಕಾರಕಗಳ ಮಟ್ಟವನ್ನು ನಿರಂತರವಾಗಿ ದಾಖಲಿಸುತ್ತದೆ ಮತ್ತು ವಾಯುಗುಣಮಟ್ಟದ ಪರಿಸ್ಥಿತಿಗಳ ಸಮಯೋಚಿತ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಎಎಕ್ಯೂಎಂಎಸ್ ಎನ್ನುವುದು ಮಾನವ ಚಾಲಿತ ಮತ್ತು ಸ್ವಯಂಚಾಲಿತ ಮೇಲ್ವಿಚಾರಣಾ ವ್ಯವಸ್ಥೆಗಳೆರಡನ್ನೂ ಒಳಗೊಂಡಿರುವ ವಿಶಾಲವಾದ ಚೌಕಟ್ಟಾಗಿದೆ. ಇದು ಕಣಗಳ ರಾಶಿ, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಓಜೋನ್, ಚಂಚಲ ಜೈವಿಕ ಸಂಯುಕ್ತಗಳು ಮತ್ತು ರಾಷ್ಟೀಯ ಶ್ರೇಷ್ಠ ವಾಯುಗುಣಮಟ್ಟ ಮಾನದಂಡಗಳ ಪ್ರಕಾರ ನಿರ್ದಿಷ್ಟಪಡಿಸಿದ ಇತರ ಮಾಲಿನ್ಯಕಾರಕಗಳನ್ನು ಹಾಗೂ ತಾಪಮಾನ, ಆರ್ದ್ರತೆ, ಗಾಳಿಯ ದಿಕ್ಸೂಚಿ ಮತ್ತು ವೇಗ ಸೇರಿದಂತೆ ನಿರ್ದಿಷ್ಟ ಹವಾಮಾನ ನಿಯತಾಂಕಗಳನ್ನು ಪತ್ತೆ ಹಚ್ಚುವ ಮತ್ತು ಪ್ರಮಾಣೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಾನವ ಚಾಲಿತ ಮೇಲ್ವಿಚಾರಣೆಯಲ್ಲಿ ವಾಯು ಮಾದರಿಗಳನ್ನು 24 ಗಂಟೆಗಳ ಕಾಲ ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ವಿಶ್ಲೇಷಿಸಲಾಗುತ್ತದೆ. ಇದು ಮಾಲಿನ್ಯಕಾರಕಗಳ ಸಾಂದ್ರತೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ವಾಯುಗುಣಮಟ್ಟದ ದೀರ್ಘಕಾಲೀನ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಒಸಿಇಎಂಎಸ್ ಎಂಬುದು ನೇರವಾಗಿ ಕೈಗಾರಿಕಾ ಮೂಲಗಳಲ್ಲಿನ ಮಾಲಿನ್ಯ ಹೊರಸೂಸುವಿಕೆಯನ್ನು ಮೇಲ್ವಿಚಾರಣೆ ಮಾಡುವ ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆಯಾಗಿದೆ. ಅತಿ ಹೆಚ್ಚು ಮಾಲಿನ್ಯ ಉಂಟುಮಾಡುವ 17 ವಿಭಾಗಗಳ ಕೈಗಾರಿಕಾ ಘಟಕಗಳಲ್ಲಿ ಈ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ದೆಹಲಿ ಎನ್ಸಿಆರ್ ವಿಷಯದಲ್ಲಿ ಈ 17 ವಿಭಾಗಗಳ ಕೈಗಾರಿಕೆಗಳ ಜೊತೆಗೆ ಮಧ್ಯಮ ಮತ್ತು ಬೃಹತ್ ಪ್ರಮಾಣದ ಕೆಂಪು ವರ್ಗದ ಮಾಲಿನ್ಯಕಾರಕ ಕೈಗಾರಿಕೆಗಳು, ಆಹಾರ ಮತ್ತು ಆಹಾರ ಸಂಸ್ಕರಣಾ ಉದ್ಯಮಗಳು ಮತ್ತು ಲೋಹದ ಘಟಕಗಳ ಒಸಿಇಎಂಎಸ್ ಅನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕಾಗಿದೆ. ಇವು ನಿಯಂತ್ರಕ ಪ್ರಾಧಿಕಾರಗಳಿಗೆ ಅನುಸರಣೆ ಮೌಲ್ಯಮಾಪನಕ್ಕಾಗಿ ಸಿಪಿಸಿಬಿ ಸರ್ವರ್ಗೆ ಮೇಲ್ವಿಚಾರಣಾ ದತ್ತಾಂಶವನ್ನು ನಿರಂತರವಾಗಿ ಕಳುಹಿಸುತ್ತವೆ. ಇದು ಕೈಗಾರಿಕಾ ಮಾಲಿನ್ಯ ಹೊರಸೂಸುವಿಕೆ ಮತ್ತು ತ್ಯಾಜ್ಯ ನೀರು ಹೊರಸೂಸುವಿಕೆಯು ನಿರ್ದಿಷ್ಟಪಡಿಸಿದ ಪರಿಸರ ಮಾನದಂಡಗಳ ವ್ಯಾಪ್ತಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುತ್ತದೆ. ವಾಯುಗುಣಮಟ್ಟ ಸೂಚಿ ಎಕ್ಯುಐ ಎಂಬುದು ಸಾರ್ವಜನಿಕರು ವಾಯುಗುಣಮಟ್ಟವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುವ ಸರಳ ಸಾಧನವಾಗಿದೆ. ಮಾಲಿನ್ಯಕಾರಕಗಳ ಸಾಂದ್ರತೆ ಮತ್ತು ಅವುಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಆಧಾರದ ಮೇಲೆ ಇದು ವಾಯುಗುಣಮಟ್ಟವನ್ನು ಉತ್ತಮದಿಂದ ತೀವ್ರದವರೆಗೆ 6 ವರ್ಗಗಳಾಗಿ ವಿಂಗಡಿಸುತ್ತದೆ. ಎಕ್ಯುಐ ಅನ್ನು 8 ಪ್ರಮುಖ ಮಾಲಿನ್ಯಕಾರಕಗಳನ್ನು ಬಳಸಿ ಲೆಕ್ಕ ಹಾಕಲಾಗುತ್ತದೆ. ಪಿಎಂ 10, ಪಿಎಂ 2.5, NO2, SO2, CO, O3, NH3 ಮತ್ತು ಸೀಸಾ. ಇವುಗಳಲ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿರುವ ಮಾಲಿನ್ಯಕಾರಕದ ಆಧಾರದ ಮೇಲೆ ಸಮಗ್ರ ಎಕ್ಯುಐ ಅನ್ನು ನಿರ್ಧರಿಸಲಾಗುತ್ತದೆ. ನಗರ ಪ್ರದೇಶದಲ್ಲಿನ ವಾಯುಮಾಲಿನ್ಯವನ್ನು ಅಭಿಯಾನದ ಮಾದರಿಯಲ್ಲಿ ತಡೆಯಲು ಭಾರತ ಸರ್ಕಾರವು 2019 ದೇಶದ 130 ನಗರಗಳಲ್ಲಿ ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಇತರ ಪಾಲುದಾರರ ಸಂಯೋಜಿತ ಪ್ರಯತ್ನಗಳನ್ನು ಒಳಗೊಂಡಿರುವ ಬಹುವಲಯ ಅಭಿಯಾನವಾಗಿದೆ. ಎನ್ಸಿಎಪಿ ನಗರ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಮೂಲಕ ಮಾಲಿನ್ಯದ ಮೂಲ ನಿರ್ದಿಷ್ಟ ಕಡಿತ ಕ್ರಮಗಳಿಗೆ ಒತ್ತು ನೀಡುತ್ತದೆ ಹಾಗೂ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚಿಸಲಾದ ವಿವಿಧ ಸಮಿತಿಗಳು ಈ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ನಡೆಸುತ್ತವೆ. ಪ್ರಾಣ ಎಂಬುದು ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅನುಷ್ಠಾನವನ್ನು ನಿರ್ವಹಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಒಂದು ಡಿಜಿಟಲ್ ಪೋರ್ಟಲ್ ಆಗಿದೆ. ಇದು ನಗರ ಸ್ವಚ್ಛ ಗಾಳಿ ಕ್ರಿಯಾ ಯೋಜನೆಯ ಅನುಷ್ಠಾನದ ಭೌತಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ ಹಾಗೂ ಎನ್ಸಿಎಪಿ ಅಡಿಯಲ್ಲಿ ವಾಯುಗುಣಮಟ್ಟ ನಿರ್ವಹಣೆಯ ಪ್ರಯತ್ನಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸುತ್ತದೆ. ವಿವಿಧ ಪಾಲುದಾರರಿಂದ ಕೈಗೊಳ್ಳಲಾದ ಎನ್ಸಿಎಪಿಯ ವಿವಿಧ ಚಟುವಟಿಕೆಗಳು ಮತ್ತು ಅವುಗಳ ಪ್ರಗತಿಗೆ ಸಂಬಂಧಿಸಿದ ಮಾಹಿತಿಯು ಈ ಪೋರ್ಟಲ್ನಲ್ಲಿ ಲಭ್ಯವಿದ್ದು, ಇದು ಭವಿಷ್ಯದ ನೀತಿ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಸ್ವಚ್ಛ ವಾಯು ಸರ್ವೇಕ್ಷಣೆ ಎಂಬುದು ಎನ್ಸಿಎಪಿ ಅಡಿಯಲ್ಲಿ ಬರುವ 130 ನಗರಗಳ ವಾರ್ಷಿಕ ಮೌಲ್ಯಮಾಪನ ಪ್ರಕ್ರಿಯೆಯಾಗಿದೆ. 2022-23 ಪ್ರಾರಂಭವಾದ ಇದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಈ ಮೌಲ್ಯಮಾಪನವು ಪ್ರಮುಖ ಮಾಲಿನ್ಯ ಮೂಲಗಳನ್ನು ತಡೆಯುವ ಕ್ರಮಗಳನ್ನು ಮತ್ತು ನಗರ ನಿರ್ದಿಷ್ಟ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅನುಷ್ಠಾನವನ್ನು ಒಳಗೊಳ್ಳುತ್ತದೆ. ಇದು ವಾಯುಗುಣಮಟ್ಟವನ್ನು ಸುಧಾರಿಸಲು ನಗರಗಳ ನಡುವೆ ಆರೋಗ್ಯಕರ ಸ್ಪರ್ಧೆ, ನಾವೀನ್ಯತೆ ಮತ್ತು ವೇಗದ ಕಾರ್ಯಾಚರಣೆಯನ್ನು ಉತ್ತೇಜಿಸುತ್ತದೆ. ನಿರ್ಮಾಣ ಮತ್ತು ಕೆಡವಬಹುದಾದ ತ್ಯಾಜ್ಯದ ಪರಿಸರ ಸ್ನೇಹಿ ನಿರ್ವಹಣೆಗಾಗಿ ಹಾಗೂ ನಿರ್ಮಾಣ ಸಾಮಗ್ರಿಗಳು ಮತ್ತು ನಿರ್ಮಾಣ ತ್ಯಾಜ್ಯದಿಂದ ಉಂಟಾಗುವ ಧೂಳನ್ನು ನಿಯಂತ್ರಿಸಲು ಸಿಪಿಸಿಬಿ ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಕಟಿಸಿದೆ. 20,000 ಚದರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವ ನಿರ್ಮಾಣ ಸ್ಥಳಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಉಪಕರಣಗಳು ಮತ್ತು ಸೂಕ್ತ ಧೂಳು ನಿಯಂತ್ರಣ ಕ್ರಮಗಳನ್ನು ನಿಯೋಜಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಮಾಲಿನ್ಯ ನಿಯಂತ್ರಣ ಸಮಿತಿಗಳಿಗೆ ಸೂಚಿಸಲಾಗಿದೆ. ನಿರ್ಮಾಣ ಮತ್ತು ಕೆಡವು ಕಾರ್ಯ ಯೋಜನೆಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಗನ್ಗಳನ್ನು ಬಳಸಲು ಸಿಪಿಸಿಬಿ ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆ ಮಾಡಿದೆ. ದೆಹಲಿ ಎನ್ಸಿಆರ್ನಲ್ಲಿ 500 ಚದರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣದ ನಿರ್ಮಾಣ ಸ್ಥಳಗಳಲ್ಲಿ ಧೂಳು ನಿಯಂತ್ರಣ ಕ್ರಮಗಳ ಅನುಸರಣೆಯನ್ನು ಮೇಲ್ವಿಚಾರಣೆ ಮಾಡಲು ಆನ್ಲೈನ್ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ ರಸ್ತೆ ಧೂಳನ್ನು ನಿಯಂತ್ರಿಸಲು ರಸ್ತೆಗಳ ಮರು ಅಭಿವೃದ್ದಿ, ಸೂಕ್ತ ಪ್ರಮಾಣದ ಯಾಂತ್ರಿಕ ರಸ್ತೆ ಗುಡಿಸುವ ಯಂತ್ರಗಳ ನಿಯೋಜನೆ ಮತ್ತು ನಿರ್ಮಾಣ ಹಾಗೂ ಕೆಡವಹುದಾದ ತ್ಯಾಜ್ಯ ಸಂಗ್ರಹಣೆಗಾಗಿ ಮೂಲಸೌಕರ್ಯಗಳ ಬಲವರ್ಧನೆ ಕೈಗೊಳ್ಳಲಾಗಿದೆ. ಭಾರತೀಯ ನಗರಗಳಲ್ಲಿ ಕಣಗಳ ಮಾಲಿನ್ಯಕ್ಕೆ ನಿರ್ಮಾಣ ಮತ್ತು ರಸ್ತೆ ಧೂಳು ಪ್ರಮುಖ ಕಾರಣವಾಗಿದೆ. ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಲಾದ ಮಾಲಿನ್ಯ ಮೂಲ ಹಂಚಿಕೆ ಅಧ್ಯಯನಗಳ ಪ್ರಕಾರ ಬಹುತೇಕ ನಗರಗಳಲ್ಲಿ PM10 ಮಾಲಿನ್ಯದಲ್ಲಿ ಇದರ ಪಾಲು ಸುಮಾರು 40-50% ನಗರ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅಡಿಯಲ್ಲಿ ನಗರಗಳು ರಸ್ತೆ ಸುಧಾರಣೆ ಮತ್ತು ಸಂಚಾರ ದಟ್ಟಣೆ ನಿವಾರಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಧೂಳನ್ನು ತಗ್ಗಿಸಲು ಮತ್ತು ನಗರ ವಾಯು ಗುಣಮಟ್ಟವನ್ನು ಸುಧಾರಿಸಲು ಜಂಕ್ಷನ್ಗಳ ಸುಧಾರಣೆ ಮತ್ತು ತೆರೆದ ಜಾಗಗಳ ಹಸಿರೀಕರಣದಂತಹ ಕ್ರಮಗಳನ್ನು ಸಹ ಇದರಲ್ಲಿ ಸೇರಿಸಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಕಡಿತವನ್ನು ಬೆಂಬಲಿಸಲು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ದಹನದಿಂದ ಉಂಟಾಗುವ ಮಾಲಿನ್ಯವನ್ನು ತಡೆಯಲು ಜುಲೈ 1, 2022 ಜಾರಿಗೆ ಬರುವಂತೆ ಕಡಿಮೆ ಬಳಕೆ ಮತ್ತು ಹೆಚ್ಚು ಕಸ ಉಂಟುಮಾಡುವ ಸಾಮರ್ಥ್ಯವಿರುವ ಪ್ಲಾಸ್ಟಿಕ್ ಕಟ್ಲರಿ, ಸ್ಟ್ರಾಗಳು ಮತ್ತು ಥರ್ಮಕೋಲ್ ಅಲಂಕಾರಗಳಂತಹ 12 ಏಕಬಳಿಕೆಯ ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ನಿಷೇಧ ಹೇರಲಾಗಿದೆ. ಸಿಪಿಸಿಬಿ ಏಕಕಾಲಿಕ ಆರ್ಥಿಕ ನೆರವಿನ ಮೂಲಕ ಭತ್ತದ ಹುಲ್ಲಿನ ಪೆಲೆಟೈಸೇಷನ್ ಮತ್ತು ಶುಷ್ಕ ದಹನ ಘಟಕಗಳಿಗೆ ಬೆಂಬಲ ನೀಡುತ್ತದೆ. ದೆಹಲಿಯ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಮತ್ತು ಎನ್ಸಿಆರ್ ವ್ಯಾಪ್ತಿಯಲ್ಲಿರುವ ಕ್ಯಾಪ್ಟಿವ್ ಪ್ಲಾಂಟ್ಗಳು ಹಾಗೂ ಇಟ್ಟಿಗೆ ಗೂಡುಗಳಲ್ಲಿ 5-10% ಬಯೋಮಾಸ್ ಸಹದಹನವನ್ನು ಸಿಎಕ್ಯುಎಎಂ ಕಡ್ಡಾಯಗೊಳಿಸಿದೆ. ಈ ಕ್ರಮಗಳು ಬೆಳೆ ತ್ಯಾಜ್ಯದ ಪರ್ಯಾಯ ಬಳಕೆಯನ್ನು ಉತ್ತೇಜಿಸುತ್ತವೆ ಮತ್ತು ಬಹಿರಂಗ ದಹನವನ್ನು ಕಡಿಮೆ ಮಾಡುತ್ತವೆ. ಗ್ರೀನ್ ಇಂಡಿಯಾ ಮಿಷನ್ ಅರಣ್ಯದ ಗುಣಮಟ್ಟ, ಪರಿಸರ ಸ್ಥಿತಿಸ್ಥಾಪಕತ್ವ ಮತ್ತು ಕಾರ್ಬನ್ ಶೇಖರಣೆಯನ್ನು ಸುಧಾರಿಸುವುದರ ಮೇಲೆ ಗಮನಹರಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟ್ರೀಯ ಬದ್ಧತೆ ಕುರಿತಂತೆ ಮಾಹಿತಿ ಕೇಳಿದಿರಿ.
1: ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಸ್, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ಸಮಯ ಆಯಿತು 9:30. ನಮ್ಮ ಸ್ಟುಡಿಯೋ ಹೇಳ್ತಿದೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣವೇ ಅಂತ. ಎಸ್, ಇದು ಸುಕೂನ್ ಕೇಪಲ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿರೋದು ನಾನು, ನಿಮ್ಮ ನೆಚ್ಚಿನ ಆರ್ ಜೆ ಅರ್ಜುನ್. ಸೊ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕೂ ಮುನ್ನ ಒಂದು ಮಾತನ್ನು ಹೇಳಬೇಕು ನಿಮ್ಮ ಜೊತೆ. ಇವತ್ತು ಎರಡೂ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಎರಡು ದೋಣಿಗಳಿರುತ್ತೆ ಅಲ್ವಾ? ಕೆಲವರು ಅದರಲ್ಲಿ ಒಂದನ್ನು ಕಷ್ಟಪಟ್ಟು ಆರಿಸ್ಕೊಂಡು ಒಂದು ದೋಣಿ ಹತ್ತಿ ಇಷ್ಟು ದೂರ ಬಂದಿರ್ತಾರೆ. ಬಹುಶಃ ಕೆಲವರು ಎರಡೂ ದೋಣಿಗಳ ಮೇಲೆ ಕಾಲಿಟ್ಟಿರ್ಬೋದು, ಕಷ್ಟಪಟ್ಟು ಸವಾಲು ತಗೊಂಡು ಬ್ಯಾಲೆನ್ಸ್ ಮಾಡ್ತಾ ಜೀವನ ಸಾಗಿಸ್ತಾ ಇರ್ಬೋದು. ನಿಮ್ಮ ಜೀವನದಲ್ಲಿ ನಿಮ್ಮ ಪಾಲಿಗೆ ಆ ರೀತಿಯ ಎರಡು ದೋಣಿಗಳು ಯಾವುವು? ಇದನ್ನೇ ಇವತ್ತು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಒಂದು ಸಂದೇಶಗಳನ್ನ ಕಳಿಸ್ಕೊಡಿ, 9480901013. ಹಾಗೆ ನಮಗಿಷ್ಟ ಆದ ಪ್ಯಾಷನ್ ಅನುಸರಿಸೋದು ಅಥವಾ ಕೆಲವೊಮ್ಮೆ ಇಷ್ಟ ಇಲ್ದಿದ್ರು ದಾರಿ ತಪ್ಪಿ ಬಂದ ಪ್ರೊಫೆಷನ್ನಲ್ಲೇ ಬದುಕೋದು, ಈ ಥರ ಕನ್ಫ್ಯೂಷನ್ಸ್ ಬಹಳಷ್ಟು ಜನಕ್ಕೆ ಇರುತ್ತೆ. ದಿನಪೂರ್ತಿ ಹರಿದಾಡದ ಕಾಲುಗಳಿಗೆ, ನೂರಾರು ಯೋಚನೆಗಳಿಂದ ಆಯಾಸಗೊಂಡ ಮನಸ್ಸಿಗೆ ಕೆಲವೊಮ್ಮೆ ನೆಮ್ಮದಿ ಬೇಕಾಗತ್ತಲ್ಲ. ಸೊ ಆ ರೀತಿ ಕನ್ಫ್ಯೂಷನ್ಸ್ನ ನನ್ನ ಜೊತೆ ನೀವು ಇವತ್ತು ಶೇರ್ ಮಾಡ್ಕೋಬಹುದು ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಸ್ಟೇ ಟ್ಯೂನ್ ಇದು ಎಫ್ ಎಂ ರೇನ್ಬೋ ವಿತ್ ಆರ್ ಜೆ ಅರ್ಜುನ್.

ಎಸ್, ವೆಲ್ಕಮ್ ಬ್ಯಾಕ್. ಇದು ಸುಕುನ್ ಕೇಪಲ್ ವಿತ್ ಆರ್ ಜೆ ಅರ್ಜುನ್. ಆಗಲೇ ನಾನು ಕೇಳಿದ್ದೆ, ನಿಮ್ಮ ಲೈಫ್ನಲ್ಲೂ ಎರಡು ದೋಣಿಗಳು ಯಾವುದಾದ್ರೂ ಇದೆಯಾ, ಎರಡು ದೋಣಿಗಳ ಮೇಲೆ ಕಾಲಿಟ್ಟು ನೀವು ಯಾವತ್ತಾದರೂ ಪರದಾಡ್ತಿದ್ದೀರಾ ಅಂತ. ಹಾಗೆ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಅನ್ನುವಂಥ ಜಂಜಾಟದ ಬಗ್ಗೆನೂ ಕೇಳಿದ್ದೆ. ಸೊ ಅದ್ರ ಬಗ್ಗೆ ಹೇಳಿ ಅಂತಲೂ ಹೇಳಿದೆ. ಸೊ ನಿಮ್ಮ ಲೈಫ್ನಲ್ಲೂ ಹಾಗೆ ಇದ್ದರೆ ಯಾವುದಾದ್ರೂ ನಮ್ಮ ಜೊತೆಗೆ ಶೇರ್ ಮಾಡ್ಕೋಬೋದು. ಪ್ರತಿ ಸಂಜೆ ನಾವು ಮನೆಗೆ ಹಿಂತಿರುಗಬೇಕಾದ್ರೆ ನಮಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಅದೇನಪ್ಪ ಅಂದರೆ, ನಮ್ಮನ್ನು ಕಾಡ್ತಲ್ಲೇ ಇರುತ್ತೆ ಏನು ಅಂತ ಕೇಳಿದ್ರೆ, ನಾವು ದಿನಪೂರ್ತಿ ಓಡಾಡಿದ್ದು ಯಾವುದಕ್ಕೆ, ನಾವು ಬದುಕ್ತಿರೋದು ಬದುಕಿಗಾಗಿಯೇ ಅಂತ, ಅಥವಾ ನಾವು ಪ್ರೀತಿಸೋ ಕನಸುಗಾಗಿಯೇ ಅಂತ. ಸೊ ಈ ಪ್ರಶ್ನೆಗಳೆಲ್ಲ ನಮ್ಮ ಲೈಫ್ನಲ್ಲಿ ಆಗಾಗ ಕಾಡ್ತಾನೆ ಇರುತ್ತೆ. ಈ ನಡುವೆ ಎಲ್ಲೋ ಸಿಲುಕಿಕೊಂಡಿರೋ ಪ್ಯಾಷನ್ ಮತ್ತು ಪ್ರೊಫೆಷನ್ ಅನ್ನೋ ಎರಡು ಲೋಕಗಳ ನಡುವೆ ಒಂದು ಸಣ್ಣ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ, ಕಟ್ಟೋದಕ್ಕೆ ನಾನು ಇವತ್ತು ಬಂದಿರೋದು ಸುಕುನ್ ಕೇಪಲ್ನಲ್ಲಿ. ಸತತ ಒಂದು ಗಂಟೆಗೂ ಹೆಚ್ಚು ಕಾಲ ಇದ್ರ ಬಗ್ಗೆ ಮಾತನಾಡೋಣ, ಸಾಗೋಣ ಇವತ್ತಿನ ಈ ಪ್ರಯಾಣ ನಿಮಗಾಗಿ. ಎಲ್ಲೋ ಹೋಗಬೇಡಿ, ಕೇಳ್ತಾ ಇರಿ ಮತ್ತೊಂದು ಗೀತೆ ಸುಕುನ್ ಕೇಪಲ್ನಲ್ಲಿ. ಸ್ಟೇ ಟ್ಯೂನ್. ಇದು FM ರೈನ್ಬೋ ವಿತ್ ಆರ್ ಜೆ ಅರ್ಜುನ್.

ಎಸ್, ವೆಲ್ಕಮ್ ಬ್ಯಾಕ್. ಇದು ಸುಕುನ್ ಕೆಪಲ್ ವಿತ್ ಆರ್ ಜೆ ಅರ್ಜುನ್. ಸಂದೇಶಗಳನ್ನ ಕಳಿಸ್ಕೊಡಿ ಅಂತ ಹೇಳಿದೆ, ಎರಡು ದೋಣಿಗಳ ಬಗ್ಗೆ, ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಬಗ್ಗೆ. ಸೊ ಇಲ್ಲಿ ಆನಂದ ಕುಲಕರ್ಣಿ ಅವರು ಸುಲೇಬೇಡ ಎಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಅರ್ಜುನ್ ಅಂತ ಹೇಳ್ತಾ, ಇಂದಿನ ವಿಷಯದ ಕುರಿತು ಹೇಳೋದಾದರೆ, ನಾನು ಎರಡೂ ದೋಣಿಗಳನ್ನ ಜೋಪಾನ ಮಾಡ್ಕೊಂಡು ಹೋಗ್ತೇನೆ. ಒಂದು ನನ್ನ ಕುಟುಂಬದ ಸಂಸಾರದ ದೋಣಿ, ಇನ್ನೊಂದು ಅವಿನಾಭಾವ ಬೀರುವ ಗೆಳೆತನದ ದೋಣಿ. ಎರಡನ್ನೂ ಸಮವಾಗಿ ಜೋಪಾನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸಂತೋಷ. ಹೌದು, ಆ ಎರಡು ದೋಣಿಗಳನ್ನ ತುಂಬ ಸಮದಟ್ಟಾಗಿ ಸಾಗಿಸಬೇಕು, ಅದೇ ಜೀವನ. ಸುಕುನ್ ಕೆಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ ಅಂತ ಹೇಳ್ತಿದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ. ನಿಮಗೂ ಧನ್ಯವಾದಗಳು ನಮ್ಮ FM ರೈನ್ಬೋನ ಕೇಳ್ತಾ ಇರೋದಕ್ಕೆ. ಚಂದ್ರಶೇಖರ್ ನಾಯಕ ಜೀವನ್ ಭೀಮಾನ್ ನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಸೂಪರ್ ಹಾಡುಗಳು ಅಂತ. ಸದ್ಯಕ್ಕೆ ಸುಕುನ್ ಗೆಪ್ಪಲ್ ಕಾರ್ಯಕ್ರಮದಲ್ಲಿ ಇನ್ನೊಂದೆರಡು ಹಾಡು ಮೂಡಿ ಬರಬಹುದು ಅಷ್ಟೇ. ಅದಕ್ಕೆ ಮುನ್ನ ಒಂದೆರಡು ಮಾತಾಡ್ಬಿಡೋಣ ಅಲ್ಲ. ಫೋನಲ್ಲಿ ನಮ್ಮ ಬಾರಿಸಿದಾಗ ಬೆಳ್ಬೆಳಿಗ್ಗೆ ಕಣ್ಣು ಹಚ್ಕೊಂಡು ಹೇಳೋದು, ಬೆಳಗಿನ ಕಾಫಿ ಕುಡಿತಾ ಟ್ರಾಫಿಕ್ ನೆನೆದು ಬೇಸರ ಮಾಡ್ಕೊಳ್ಳೋದು, ಆಫೀಸ್ ಸೀಟ್ನಲ್ಲಿ ಕುಳಿತುಕೊಂಡು ಕ್ಯಾಲೆಂಡರ್ ದಿನಗಳನ್ನೇ ಎಣಿಸೋದು. ಇದು ನಿಮ್ಮ ದಿನಚರಿ ಆಗಿದ್ರೆ ಒಮ್ಮೆ ನಿಂತ್ಕೊಂಡು ಹಾಗೆ ಕೂತ್ಕೊಂಡು ಯೋಚಿಸಿ, ನಿಮ್ಮ ವಿಸಿಟಿಂಗ್ ಕಾರ್ಡ್ನಲ್ಲೋ ಅಥವಾ ನಿಮ್ಮ ನೇಮ್ ಪ್ಲೇಟ್ನಲ್ಲೋ ಅಥವಾ ಇನ್ಯಾವುದೋ ನಿಮ್ಮ ಹುದ್ದೆ, ನಿಮ್ಮ ಪ್ರೊಫೆಷನ್ ಆಗಿರ್ಬೋದು, ಏನೇ ಇರ್ಬೋದು, ಅದು ಪ್ರೊಫೆಷನ್ಗೆ ಸೀಮಿತ ಆಗಿರಬೇಕು. ಆದರೆ ನಿಮ್ಮ ಕಣ್ಗಳಲ್ಲಿ, ನಿಮ್ಮ ಗುಪ್ತ ಯೋಚನೆಗಳಲ್ಲಿ ಜೀವಂತವಾಗಿರೋ ಆ ಒಂದು ಹವ್ಯಾಸ ಇದೆಯಲ್ಲ, ಅದೇ ನಿಮ್ಮ ಪ್ಯಾಷನ್. ಅದು ನಿಮ್ಮ ಒಂದು ಒಳಗಿನ ಅಂತರಂಗವನ್ನು ಜೀವಂತವಾಗಿಟ್ಟಿರುತ್ತೆ. ಅದು ನೀವು ಕೂಡ ಆವಾಗವಾಗ ಅದನ್ನು ಜೀವಂತವಾಗಿ ಇಟ್ಟಿರಬೇಕು. ಸಾಕಷ್ಟು ಜನರು ಆವಾಗವಾಗ ನನ್ನನ್ನು ಕೇಳ್ತಾ ಇರ್ತಾರೆ, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ತಿಂಗಳ ಕೊನೆಯಲ್ಲಿ ಬರೋ ಸ್ಯಾಲ್ರಿ ಮುಖ್ಯನೋ ಅಥವಾ ಮನಸ್ಸಿಗೆ ಸಿಗೋ ನೆಮ್ಮದಿ ಮುಖ್ಯನೋ ಅಂತ. ಇದಕ್ಕೆ ಉತ್ತರ ತುಂಬ ಸರಳವಾಗಿಲ್ಲ, ಬಹಳಷ್ಟು ಕ್ಲಿಷ್ಟವಾಗಿದೆ. ಯಾಕಂದರೆ ಪ್ರೊಫೆಷನ್ ನಮಗೆ ಅನ್ನ ನೀಡಿದ್ರೆ ಪ್ಯಾಷನ್ ನಮಗೆ ಬದುಕೋಕೆ ಕಾರಣ ನೀಡುತ್ತೆ. ಎರಡರ ನಡುವಿನ ರಹಸ್ಯ ಏನು ಗೊತ್ತಾ? ಬನ್ನಿ, ಮುಂದೆ ಹೇಳ್ತೀನಿ ಇನ್ನೊಂದು ಚಂಕ್ನಲ್ಲಿ. ಹಾಗೆ ಖಂಡಿತವಾಗಿಯೂ ಕನಸಿನ ಲೋಕದಲ್ಲೂ ಅದನ್ನು ಮಾತನಾಡೋಣ, ಖಂಡಿತವಾಗಿಯೂ ಇದೆ ಟಾಪಿಕನ್ನು. ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಸುಕುನ್ ಕೆಪಲ್ನಲ್ಲಿ ಬರ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.

ಎಸ್, ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಎಸ್, ಅದ್ರ ಬಗ್ಗೆ ಮಾತನಾಡೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲೂ ಕೂಡ. ಇವತ್ತು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂತು, ಸುಕುನ್ಕೆ ಪದಲಿಗೆ ಮುಕ್ತಾಯವಾಗ್ತಾ ಇದೆ. ಆದರೆ ಈ ಒಂದು ವಿಷಯ ಕನಸಿನ ಲೋಕದಲ್ಲೂ ಕಂಟಿನ್ಯೂ ಆಗುತ್ತೆ. ನಿಮ್ಮ ಸಂದೇಶಗಳನ್ನ ಖಂಡಿತವಾಗಿಯೂ ಇದೇ ವಿಷಯವಾಗಿ ಕಳಿಸ್ಕೊಡ್ಬಹುದು. ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಒಂದು ಸಣ್ಣ ಕಥೆ ಹೇಳ್ತೀನಿ. ಕನಸಿನ ಲೋಕದಲ್ಲಿ ಕಾಯ್ತಾ ಇರಿ. ಆದರೆ 9:10 ಸರಿಯಾಗಿ ನಿಮಗೆ ಏಷ್ಯನ್ ಗೇಮ್ಸ್ 2026 ಇವತ್ತಿನ ಡೇ ಹೈಲೈಟ್ಸ್ನ ಕೇಳಬಹುದು. ಸೊ ಹಾಗಾಗಿ ಕೇಳಿ ಏಷ್ಯನ್ ಗೇಮ್ಸ್ನ ಇವತ್ತಿನ ಡೇ ಹೈಲೈಟ್ಸ್ ಕರೆಕ್ಟಾಗಿ 10:00.

ಎಸ್, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ನಾಟ್ 1.3 MHz ನೀವು ಕೇಳ್ತೀರಾ ಕನಸಿನ ಲೋಕ ಕಾರ್ಯಕ್ರಮ. 10:20 ಆಗಿದೆ ಸಮಯ, ನಿಮಗಾಗಿ ಕಾಯ್ತಾ ಇದೆ ಕನಸಿನ ಲೋಕ. ಸೊ ಇನ್ನಾಗ ತಡ ಅಲ್ಲ, ಕಾರ್ಯಕ್ರಮ ಆರಂಭಿಸೋಣ. ಆಗಲೇ ನಾನು ಮಾತನಾಡ್ತಾ ಇದ್ದೆ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ, ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಈ ಎರಡು ನಡುವಿನ ಜಂಜಾಟ ಆಗಿರ್ಬೋದು, ಅಥವಾ ಯಾವುದೋ ಎರಡು ದೋಣಿಗಳ ಮೇಲೆ ಕಾಲಿಟ್ಬಿಟ್ಟು ಒದ್ದಾಡ್ತಿರ್ಬೋದು, ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೀವೆಲ್ಲರೂ ಸಾಕಷ್ಟು ಸಂದೇಶಗಳನ್ನು ಕೂಡ ಕಳಿಸಿದ್ರಿ. ಸೊ ನಾನೊಂದು ಕತೆ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಸೊ ಸಾಕಷ್ಟು ಜನ ಏನು ಕತೆ ಅಂತ ಕೇಳ್ತಿದ್ದಾರೆ. ಸೊ ಈಗ ಹೇಳುವಂಥ ಸಮಯ ಬಂತು. ಆ ಕತೆ ಏನಪ್ಪ ಅಂದರೆ, ಬೆಂಗಳೂರಿನ IT ಕಾರಿಡಾರ್ನಲ್ಲಿ ಕುಳಿತುಕೊಂಡು ಕೋಡಿಂಗ್ ಮಾಡ್ತಿದ್ದ ಒಬ್ಬ ಯುವಕನ ಕತೆ. ಇದು ನನ್ನ ಆತ್ಮೀಯ ಅಂದರೆ ಸ್ವಲ್ಪ ಹತ್ತಿರದ ಸ್ನೇಹಿತನ ಕತೆ. ಸೊ ಹಾಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೈ ತುಂಬ ಸಂಬಳ, ವೀಕೆಂಡ್ ಪಾರ್ಟಿ ಎಲ್ಲವೂ ಇತ್ತು ಆತನ ಹತ್ರ. ಆದರೆ ಅವನ ಡೆಸ್ಕ್ ಕೆಳಗಡೆ ಒಂದು ಸಣ್ಣ ಹಾರ್ಮೋನಿಯಂ ಇರ್ತಿತ್ತು. ಡೆಸ್ಕ್ ಕೆಳಗಡೆ ಹಾರ್ಮೋನಿಯಂ ಇಟ್ಕೊಂಡು ಆಗಾಗ ನೋಡ್ತಿರ್ತಾನೆ ಅವನು. ರಾತ್ರಿ 9 ಗಂಟೆ

ಡೇ ಆಫೀಸ್ ಖಾಲಿಯಾದಾಗ ಅವನು ಕೋಡಿಂಗ್ ಬಿಟ್ಟು ಕೋಡಿಂಗ್ ಕೆಲಸ ಮಾಡ್ತಿರ್ತಾನೆ, ಕೋಡಿಂಗ್ನ ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಇನ್ನೂ ಕೆಲವು ಸಮಯ ಉಳಿದಿರಬೇಕಾದ್ರೆ ಅವನು ಏನು ಮಾಡ್ತಾನೆ, ಹಾರ್ಮೋನಿಯಂ ತೊಗೊಂಡು ಸಂಗೀತದ ರಾಗಗಳನ್ನ ಹಾಗೆಯೇ ಸಂಯೋಜಿಸ್ತಾ ಇರ್ತಾನೆ ಸಂಜೆ ಹೊತ್ತು. ಸೊ ಒಂದಿನ ಅವನನ್ನು ಇನ್ನೊಬ್ಬ ಅವನ ಕೊಲೀಗ ಕೇಳ್ತಾನೆ, ಯಾಕೆ ಈ ರೀತಿ ನೀನು ಯಾವಾಗಲೂ ಎರಡು ದೋಣಿ ಮೇಲೆ ಕಾಲಿಡ್ತಿರ್ತೀಯ, ಈ ಕೆಲಸ ಮಾಡ್ತಿರ್ತೀಯ, ಮತ್ತು ಹಾರ್ಮೋನಿಯಂ ತೊಗೊಂಬಂದು ಒಂದು ಸಣ್ಣದು ಇಲ್ಲಿ ಇಟ್ಕೊಂಡು ಕೂತಿದೆಯಲ್ಲ, ಯಾರಾದರೂ ನೋಡಿದ್ರೆ ಏನಂತಾರೆ, ಆಫೀಸಿಗೆ ತೊಗೊಂಬಂದು ನೀನು ಕೂತ್ಕೊಳ್ತೀಯಲ್ಲ ಅಂತ ಕೇಳ್ತಾನೆ. ಸೊ ಅವನ ಆಗ ಹೇಳ್ತಾನೆ, ಪ್ರೊಫೆಷನನ್ನು ಹೊಟ್ಟೆ ತುಂಬಿಸುತ್ತೆ, ಆದರೆ ಈ ಸಂಗೀತ ನನ್ನ ಆತ್ಮವನ್ನು ಜೀವಂತವಾಗಿಡುತ್ತೆ ಅಂತ. ಬಾ, ಅವನ ಮಾತು ಇಷ್ಟು ಅದ್ಭುತ ಅಲ್ವಾ? ಅಂದರೆ ನಿಮ್ಮ ಪ್ಯಾಷನನ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಪ್ರೊಫೆಷನ್ ನಡುವೆ ಪ್ಯಾಷನ್ ಸಾಯದಂತೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಅವರವರದ್ದೇ ಹೊಣೆ. ಅಂದರೆ ನಿಮ್ಮ ಹೊಣೆ ನಿಮ್ಮದೇ, ನಿಮ್ಮ ಪ್ಯಾಷನ್ ಜೀವನ ಜೀವಂತವಾಗಿಟ್ಕೊಳ್ಳೋದು ನಿಮ್ಮದೇ ಹೊಣೆ ಎನ್ನುವಂಥ ಮಾತು ಒಂದು ಮಾತು ಅರ್ಥ ಕೊಡುತ್ತೆ. ಸೊ ಇವತ್ತಿನ ಕನಸಿನ ಲೋಕದಲ್ಲಿ ಬಹುಶಃ ಈ ಒಂದು ವಿಷಯ ತುಂಬ ನೀಡಿತ್ತು ಅಂತ ಅನ್ನಿಸುತ್ತೆ. ನಿಮ್ಮೆಲ್ರಿಗೂ ಉಪಯೋಗ ಆಗ್ತಿದೆ ಅಂತ ಭಾವಿಸ್ತೀನಿ. ಸಂದೇಶಗಳಲ್ಲಿ ಗೊತ್ತಾಗ್ತಾ ಇದೆ, ಮತ್ತಷ್ಟು ಸಂದೇಶಗಳನ್ನ ಕಳಿಸ್ಕೊಡಿ, ಓದ್ತೀನಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಸದ್ಯಕ್ಕೆ ಈ ಒಂದು ಕನಸಿನ ಲೋಕದಲ್ಲಿ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಿದೆ, ಕೇಳ್ಕೊಂಡು ಎಂಜಾಯ್ ಮಾಡಿ.

ಎಸ್, ವೆಲ್ಕಮ್ ಬ್ಯಾಕ್. ಇದು ಕನಸಿನ ಲೋಕ ವಿತ್ ಆರ್ ಜೆ ಅರ್ಜುನ್. ನಾನಾಗಲೇ ಹೇಳ್ತಾ ಇದ್ದೆ, ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಎರಡು ನಡುವಿನ ವ್ಯತ್ಯಾಸವನ್ನು ಹಾಗೆ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀರಾ ಅಂತಲೂ ಕೇಳಿದ್ದೆ. ಸಾಕಷ್ಟು ಜನ ಹಂಗಂದು ಮಾತ್ರಕ್ಕೆ, ಹಾಗಾದರೆ ನಾನು ನಾಳೆನೇ ಕೆಲಸ ಬಿಟ್ಬಿಟ್ಟು ರಿಸೈನ್ ಮಾಡಿಬಿಟ್ಟು ನನ್ನ ಪ್ಯಾಷನ್ ಬೆನ್ನತ್ಕೊಂಡು ಹೋಗ್ಬಿಡ್ಲ ಅಂತ ಅನ್ಕೊಬೇಡಿ. ಯಾಕಂದರೆ ನನ್ನ ಹತ್ರ ಯಾವಾಗಲೂ ಆ ಒಂದು ಕ್ವಶನ್ಗೆ ಬೇಡ ಅಂತಲೇ ಇರುತ್ತೆ. ಯಾಕೊತ್ತಾ, ಅಂತಾರಾಷ್ಟ್ರೀಯ ಮಟ್ಟದ ಯಶಸ್ವಿ ವ್ಯಕ್ತಿಗಳ ಚರಿತ್ರೆನ ನಾವು ನೋಡೋದಾದರೆ, ಅವರ ಯಶಸ್ವಿ ಹಾದಿಯನ್ನು ನೋಡೋದಾದರೆ, ಯಾರೂ ಕೂಡ ಇದ್ದಕ್ಕಿದ್ದ ಹಾಗೆ ಧುಮುಕ್ ಬಿಡೋದಿಲ್ಲ. ಬದಲಿಗೆ ಈಜೋದನ್ನು ಕಲಿತು ತದನಂತರ ಧುಮುಕ್ತಾರೆ. ಇನ್ನೂ ಕೆಲವರು ಈಜೋಕ್ಕೆ ಮುಂಚೆನೇ ಧುಮುಕಿ ಆಮೇಲೆ ಈಜನ್ನ ಕಲಿತಾರೆ. ಬಟ್ ಆದರೆ ಆ ಒಂದು ಕಡಿಮೆ ಪರ್ಸೆಂಟೇಜ್ ಜನಕ್ಕೆ ನಾವು ಸೇರ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದರೆ ಎಲ್ಲ ಸಮಯವೂ ಒಂದೇ ಥರ ಆಗಿರೋದಿಲ್ವಲ್ಲ. ಹಾಗಾಗಿ ಪ್ಯಾಷನ್ ಅನ್ನೋದು ಒಂದು ಸುಂದರವಾದ ಹೂವಿನ ಗಿಡ ಇದ್ದಂತೆ. ಹಾಗೆ ಯೋಚನೆ ಮಾಡ್ಕೊಳ್ಳಿ, ಪ್ಯಾಷನ್ ಅನ್ನೋದು ಒಂದು ಸುಂದರವಾದ ಹೂವಿನ ಗಿಡ ಇದ್ದಂತೆ. ಅದಕ್ಕೆ ದಿನವೂ ಕೂಡ ಪ್ರೊಫೆಷನ್ ಎಂಬ ನೀರನ್ನು ಎರಿತಾನೆ ಇರಬೇಕು. ನಿಮ್ಮ ಕೆಲಸವನ್ನು ಪ್ರೀತಿಸಿ ಆ ಕೆಲಸ ನೀಡುವ ಭದ್ರತೆಯನ್ನು ಬಳಸಿಕೊಂಡು ನಿಮ್ಮ ನಿಜವಾದ ಒಂದು ಕನಸನ್ನು ಪೋಷಿಸಬೇಕು. ನೋಡಿದ್ರಲ್ಲ, ಪ್ಯಾಷನ್ನ ಪೋಷಿಸೋದು ಪ್ರೊಫೆಷನ್ನೇ. ಕೆಲವೊಮ್ಮೆ ತುಂಬ ಲಕ್ಕಿಯೆಸ್ಟ್ ಪರ್ಸನ್ಸ್ ಇರ್ತಾರೆ ಕೆಲವು ಜನಗಳು. ಅವರು ಹೇಗೆ ಅಂದರೆ, ತಮ್ಮ ಪ್ಯಾಷನ್ನೇ ಪ್ರೊಫೆಷನಾಗಿ ಮಾಡ್ಕೊಂಬಿಟ್ಟಿರ್ತಾರೆ. ಇದು ಲಕ್ಕೋ ಅಥವಾ ಹಾರ್ಡ್ ವರ್ಕೋ ಅಥವಾ ಅವ್ರಿಗೆ ಸಿಕ್ಕಂಥ ಆಪರ್ಚುನಿಟೀಸೋ, ಅದು ಎಲ್ಲವೂ ಸೈಡ್ಗಿಡೋಣ. ಬಟ್ ಆದರೆ ಅವ್ರ ಲೈಫು ನಿಜಕ್ಕೂ ಒಂದು ರೀತಿಯ ಸುಂದರವಾದ ಲೈಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ಯಾಷನ್ ಅದೇ ಪ್ರೊಫೆಷನ್ ಆದರೆ ಎಷ್ಟು ಚೆಂದ ಇರುತ್ತಲ್ಲ. ತುಂಬ ಜನ ಒದ್ದಾಡ್ತಿರ್ತಾರೆ ಪ್ಯಾಷನ್ನ, ಅಯ್ಯೋ ಪ್ರೊಫೆಷನ್ನ ಅಂತ. ಸೊ ಈ ರೀತಿಯ ಆದಂಥ ಸನ್ನಿವೇಶ ನಿಮ್ಮೆಲ್ಲರಿಗೂ ಯಾರಿಗಾದರೂ ಇದೆಯಾ? ಪ್ಯಾಷನ್ನೇ ಪ್ರೊಫೆಷನಾಗಿ ತೊಗೊಂಡಿರೋದು, ಅಥವಾ ಪ್ರೊಫೆಷನ್ ಯಾವುದೋ ತೊಗೊಂಬಿಟ್ಟು ಪ್ಯಾಷನ್ಗೆ ಅಯ್ಯೋ ನಾನು ಒದ್ದಾಡ್ತಿದ್ದೀರಾ? ಅದನ್ನ ಬಗ್ಗೆನೂ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9489091013.

ಎಸ್, ಕನಸಿನ ಲೋಕದಲ್ಲಿ ಸಾಕ್ತಾ ಇದ್ವಿ. ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಮಧ್ಯೆ ಜಂಜಾಟದಲ್ಲಿ ತಗ್ಲಾಕೊಂಡು ಸುಕೂನ್ ಅಂದರೆ ನೆಮ್ಮದಿ ಎಲ್ಲಿ ಸಿಗುತ್ತೆ? ನಿಮ್ಮ ಕೆಲಸದ ಅವಧಿ ಮುಗಿದ ಮೇಲೆಯೂ ನೀವು ಖುಷಿಯಿಂದ ಯಾವುದಕ್ಕೂ ಸಮಯ ಮೀಸಲಿಡ್ತಿರ್ಲಿಲ್ಲ ಅಂತ ಅಂದರೆ ಬರೆಯೋದಕ್ಕೆ, ಪೇಂಟಿಂಗ್ ಮಾಡೋದಕ್ಕೆ ಅಥವಾ ಅಡುಗೆ

ಮಾಡೋದಕ್ಕೆ ಅಥವಾ ಗಿಡಗಳಿಗೆ ನೀರು ಹಾಕೋದಕ್ಕೆ ನಿಮ್ಮ ಯಾವುದೇ ಇಷ್ಟದ ಕೆಲಸಗಳಿಗೆ ಆ ಕ್ಷಣಗಳಲ್ಲಿ ನಿಮಗೆ ಸಕ್ಕೊಂಡ್ಗೆ ಪಲ್ ಸಿಗುತ್ತೆ. ಪ್ರೊಫೆಷನ್ ನಿಮಗೆ ಜಗತ್ತಿನ ಎದುರು ಗುರುತು ತಂದು ಕೊಡಬಹುದು, ಆದರೆ ಪ್ಯಾಷನ್ ನಿಮಗೆ ನಿಮ್ಮದೇ ಎದುರು ನಿಮ್ಮನ್ನು ಪರಿಚಯಿಸುತ್ತೆ. ಇವೆರಡರ ನಡುವಿನ ಸಮತೋಲನ ಕಂಡುಕೊಂಡವನೇ ನಿಜವಾದ ಜಾಣ. ಸೊ ಕತ್ತಲು ಇನ್ನೂ ದಟ್ಟವಾಗ್ತಾ ಇದೆ, ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಆಳವಾಗ್ತಾ ಇದೆ. ಸೊ ಎನ್ ಜಿ ಬಸವರಾಜ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅನ್ನಪೂರ್ಣ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ನಮಸ್ತೆ, ನಿಮಗೂ ಕೂಡ ಕನಸಿನ ಲೋಕದ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಹಾಡುಗಳು ತುಂಬ ಖುಷಿ ಕೊಡ್ತಿವೆ ಅಂತ ಹೇಳ್ತಿದ್ದಾರೆ. ಎಲ್ಲವೂ ನಮ್ಮ ಇಷ್ಟದ ಹಾಡುಗಳೇ ಆಗಿವೆ. ಕೇಳಿ ಚೆಲುವೆ ಹಾಡು ಚೆನ್ನಾಗಿತ್ತು. ಫ್ಯಾಷನ್ಗಿಂತ ಪ್ರೊಫೆಷನ್ ತುಂಬ ಮುಖ್ಯ ಅನಿಸುತ್ತೆ ಅವರ ಪ್ರಕಾರ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟಿಗೆ ಮಲ್ಲಿಗೆ ಹೂವು, ಈಗಾತೆ ಇದಕ್ಕೆ ಗಾದೆ ಪೂರ್ವಕವಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಹುಶಃ ನಿಮ್ಮ ಅಭಿಪ್ರಾಯ ಇರಬಹುದದು. ಧನ್ಯವಾದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಕ್ಕೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಸೂಪರ್ ಆಗಿವೆ, ಮಧುರವಾದ ಹಾಡುಗಳನ್ನ ಪ್ರಸಾರ ಮಾಡ್ತಿದ್ದೀರಿ, ಮನಸ್ಸಿಗೆ ಖುಷಿ ನೀಡ್ತಾ ಇದ್ದಾವೆ. ಅದರಲ್ಲೂ ರಂಗಿಲಾಲ ರಂಗಿಲಾಲ ಹಾಡು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಅನಂತ ಸೃಜನಶೀಲತೆ ಯಾರಿದು, ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲನೇ ಹೆಡ್ಲೈನೇ ನೀವು ಅನಂತ ಸೃಜನಶೀಲತೆ ಅಂತ ಕಳಿಸ್ಕೊಟ್ಬಿಟ್ಟಿದ್ದೀರಾ. ನಾನೇನೋ ನಿಮ್ಮ ಹೆಸರೇ ಅನಂತ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಕ್ಷಮೆಯಲ್ಲಿ ಬಣ್ಣಗಳು ಹಾಗೆ ಬಟ್ಟೆಗಳು ಮತ್ತು ವಿನ್ಯಾಸಗಳ ಮೂಲಕ ನಿಮ್ಮ ಕಲ್ಪನೆಗೆ ಜೀವ ನೀಡಬಹುದು. ಯಾವುದು ಸೃಜನಶೀಲತೆ, ಹಾಗೆ ಭವ್ಯವಾದ ವೃತ್ತಿ ಅಂದರೆ ಪ್ರೊಫೆಷನ್ ಬಗ್ಗೆ ಹೇಳ್ತಿದ್ದಾರೆ. ಅಂತಾರಾಷ್ಟ್ರೀಯ ಫ್ಯಾಷನ್ ಶೋಗಳು, ಸೆಲೆಬ್ರಿಟಿಗಳ ಆಕರ್ಷಕ ಜೀವನ ಶೈಲಿ ಮತ್ತು ಸ್ವಂತ ಬ್ರ್ಯಾಂಡ್ ರಚನೆಗೆ ಅವಕಾಶ ಇದೆ ಪ್ರೊಫೆಷನಲ್ಲಿ. ಹಾಗೆ ಇನ್ಕಮ್ ಅಂದರೆ ಉತ್ತಮ ಆದಾಯ, ಇದು ನಮ್ಮ ವಿಶಿಷ್ಟ ವಿನ್ಯಾಸಗಳಿಗೆ ಹೆಚ್ಚಿನ ಮೌಲ್ಯ ಮತ್ತು ಉತ್ತಮ ಆದಾಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಅರ್ಥ ಏನು, ನನಗಂತೂ ಅರ್ಥ ಆಗಿಲ್ಲ. ಅಂದರೆ ಸೃಜನಶೀಲತೆ ಹಾಗೆ ವೃತ್ತಿ ಹಾಗೆ ಆದಾಯ ಮೂರು ಬೇರೆ ಬೇರೆ ಹೌದು, ಬಟ್ ಆದರೆ ಪ್ರೊಫೆಷನಲ್ಲಿ ಇನ್ಕಮ್ ಇದ್ದೇ ಇರುತ್ತಲ್ವ. ಸೊ ಅವೆರಡಕ್ಕೂ ಒಂದೇ ಅಂತ ನಾನು ಹೇಳಬಲ್ಲೆ. ಸೊ ಮತ್ತಷ್ಟು ಸಂದೇಶಗಳು ಹರಿದು ಬರ್ತಿದ್ದಾವೆ, ಖಂಡಿತ ಓದ್ತೀನಿ. ಈ ಒಂದು ಸುಕುನ್ಗೆ ಪಲ್ ಮುಗೀತು. ಸೊ ಹಾಗಾಗಿ ಸುಕುನ್ಗೆ ಪಲ್ ಮುಗಿದ್ಮೇಲೆ ಇನ್ನೇನು ಕನಸಿನ ಲೋಕ ಅಲ್ವಾ. ಸೊ ಕನಸಿನ ಲೋಕದಲ್ಲಿ ಕನಸು ಕಾಣೋದು ಸಹಜ. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಒಂದು ಕನಸಿನ ಲೋಕದಲ್ಲಿ. ಕೇಳ್ಕೊಂಡು ಎಂಜಾಯ್ ಮಾಡಿ ಮತ್ತೆ ಬರ್ತೀನಿ ವಾಪಸ್.

ಎಸ್, ನಾನು ಕನಸಿನ ಲೋಕದಲ್ಲಿ ಮಾತನಾಡ್ತಾ ಇದ್ದೆ. ಆಗಲೇ ನಾನು ಕೇಳಿದ್ದೆ, ಇಷ್ಟೊತ್ತು ನಾವು ಮಾತಾಡಿದ ಪ್ಯಾಷನ್ ಇದೆಯಲ್ಲ, ಆ ಪ್ಯಾಷನ್ ಹುಟ್ಟೋದೇ ಈ ಕನಸಿನ ಲೋಕದಲ್ಲಿ. ಜಗತ್ತಿನ ಪ್ರತಿಯೊಂದು ದೊಡ್ಡ ಆವಿಷ್ಕಾರ, ಪ್ರತಿಯೊಂದು ದೊಡ್ಡ ಕಾವ್ಯ, ಪ್ರತಿಯೊಂದು ಯಶಸ್ವಿ ಬದುಕು ಶುರುವಾಗಿದ್ದು ಕೇವಲ ಒಂದೇ ಒಂದು ಸಣ್ಣ ಕನಸಿನಿಂದ. ನಿಮ್ಮ ಮನಸ್ಸಿನ ಒಳಗಿನ ಆ ಕನಸಿಗೆ ನೀವು ಎಷ್ಟು ಬೆಲೆ ಕೊಡ್ತಿದ್ದೀರಾ ಅಂತಲೂ ಕೇಳಿದ್ದೆ. ಸೊ ಅದಕ್ಕೆ ಸಾಕಷ್ಟು ಸಂದೇಶಗಳು ಕೂಡ ಬಂದಿವೆ. ಯಾರಿದು ಅನು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪಾಲಿಗೆ ಬಂದದ್ದೇ ಪಂಚಾಮೃತ, ಇರೋದರಲ್ಲೇ ತೃಪ್ತಿ ಪಡಬೇಕು, ಇನ್ನೂ ಹೆಚ್ಚು ಬೇಕೆಂಬ ಹಂಬಲ ಬೇಡ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಕೇಳಿದ್ದು ನಿಮ್ಮ ಪ್ಯಾಷನ್, ಅದು ನಿಮ್ಮ ಹವ್ಯಾಸ ಆಗಿರ್ಬೋದು, ನಿಮ್ಮ ಇಷ್ಟದಿರ್ಬೋದು, ಅದನ್ನು ನೀವು ದುರಾಸೆ ಅಥವಾ ನಿಮ್ಮ ಒಂದು ಹಿಡಿತಕ್ಕಿಂತಲೂ ದೊಡ್ಡದು ಅಂತ ನೀವು ಯಾಕೆ ಭಾವಿಸ್ತೀರಾ? ನಿಮ್ಮೊಳಗಡೆ ಇರುತ್ತೆ ಅದು. ಹಾಗಾಗಿ ಅದು ನಿಮ್ಮ ಲಿಮಿಟಲ್ಲಿರಲ್ಲ, ನಿಮ್ಮೊಳಗಡೆ ಇರುತ್ತೆ. ಸೊ ಹಾಗಾಗಿ ಅದು ಆ ಒಂದು ಗಾದೆಗೆ ಸೂಟ್ ಆಗಲ್ಲ ಅನ್ನೋ ಅಭಿಪ್ರಾಯ ನನ್ನದು. ಮಂಜುರಾಣಿಯವರು ಮತ್ತು ಅಮೃತ ವರ್ಷಿಣರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮೈಸೂರಿನಿಂದ. ನಮಸ್ಕಾರ, ನಮಸ್ಕಾರ ನಿಮಗೂ ಕೂಡ. ವೃತ್ತಿ ಜೀವನಕ್ಕೆ ಮಾರ್ಗ ತೋರಿದ್ರೆ ಪ್ರವೃತ್ತಿ ಮನಸ್ಸಿಗೆ ಮುದ ನೀಡುತ್ತೆ. ವೃತ್ತಿಗೆ ಬೆಲೆ ಕಟ್ಟಬಹುದು, ಪ್ರವೃತ್ತಿಗೆ ಬೆಲೆ ಕಟ್ಟಲಾಗದು. ಬದುಕಿನ ಸಂತಸದ ಮೆಟ್ಟಿಲುಗಳನ್ನು ಏರಲು ವೃತ್ತಿ ಅಡಿಪಾಯ ಹಾಕಿದ್ರೆ ಪ್ರವೃತ್ತಿ ಭವ್ಯ ಕಟ್ಟಡ ಕಟ್ಟತ್ತೆ. ವೃತ್ತಿ ಮತ್ತು ಪ್ರವೃತ್ತಿಗಳು ಹದವಾಗಿ ಬೆರೆತಾಗ ಎರಡರ ನಡುವಿನ ಸಮತೋಲನ ಸಾಧ್ಯ ಅಂತ ಹೇಳ್ತಿದ್ದಾರೆ. ವಾಹ್, ನಿಮ್ಮ ಮಾತು 100% ಸತ್ಯ ಕಣ್ರಿ. ಎರಡೂ ಸಹ ಜೀವನಕ್ಕೆ ಅವಶ್ಯಕ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಸಂದೇಶಕ್ಕಾಗಿ ಧನ್ಯವಾದಗಳು. ಶಾಂತಾಚಾರ ಬಡಗೇರವರು ಕೊಕ್ಕನೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಕನಸು ಕಾಣೋದು ಸಹಜ, ಆದರೆ ಆ ಕನಸಿಗೆ ಒಬ್ಬ ಒಳ್ಳೆಯ ಸಂಗಾತಿ ಹಾಗೆ ಪ್ರೋತ್ಸಾಹ ಸಿಕ್ಕಾಗ ಕನಸು ನನಸಾಗುವ ಹಾದಿ ಸುಗಮವಾಗತ್ತೆ ಅಂತ ಹೇಳ್ತಿದ್ದಾರೆ. ಬದುಕಿನ ಸುಂದರ ಕನಸುಗಳು, ಮಧುರ ನೆನಪುಗಳು ಹಾಗೆ ಭಾವನೆಗಳನ್ನ ನೆನಪಿಸೋ ಈ ಕಾರ್ಯಕ್ರಮ ಮನಸ್ಸಿಗೆ ತುಂಬ ಮುದ ನೀಡ್ತಾ ಇದೆ. ಧನ್ಯವಾದ ಅಂತ ಹೇಳ್ತಿದ್ದಾರೆ. ಧನ್ಯವಾದ, ನನ್ನ ನಿರೂಪಣೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದ ಶಾಂತಾಚಾರ ಅವರಿಗೆ. ಹಾಗೆ ಕಾಮನಬಿಲ್ಲು ಕನಸಿನ ಲೋಕದ ಹಾಡುಗಳನ್ನು ಕೇಳಿ ಮೈಮರೆತು ಬಡಬಡಿಸಿದ ಫ್ಯಾಷನ್ ವೃತ್ತಿಯ, ನೀವು ಫ್ಯಾಷನ್ ಪ್ರೊಫೆಷನ್ ಅಂದ್ಕೊಂಬಿಟ್ಟಿದ್ದೀರಾ? ನಾನು ಕೇಳಿದ್ದು ಪ್ಯಾಷನ್ ಅಂದರೆ ಹವ್ಯಾಸ, ನಿಮ್ಮ ಪ್ರವೃತ್ತಿ ಬಗ್ಗೆ ನಾನು ಕೇಳಿದ್ದು. ಫ್ಯಾಷನ್ ಅಲ್ಲ, ಪ್ರವೃತ್ತಿ ಮತ್ತು ವೃತ್ತಿ ಬಗ್ಗೆ ನಾನು ಕೇಳಿದ್ದು. ಬಗೆಗಿನ ವಿವರಗಳು ನಿಮಗೆ ಅರ್ಥವಾಗೋದಿಲ್ಲ. ಹಾಡುಗಳ ಮಧುರತೆಯಲ್ಲಿ ತುಂಬ ಚೆನ್ನಾಗಿದೆ ಅಂತ ಕೇಳ್ತಿದ್ದಾರೆ. ಮತ್ತೊಮ್ಮೆ ನಮಸ್ತೆ. ಜಾಸ್ತಿ ಮಾತಾಡಲು ಸಮಯ ಮುಗಿತಾ ಬಂತು. ಹಾಡುಗಳು ಇಷ್ಟವಾದವು, ಅದು ಅಲ್ಲದೆ ನಿಮ್ಮ ನಗು ನಿರೂಪಣೆ ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಧನ್ಯವಾದ ಸರ್, ಧನ್ಯವಾದ. ನನ್ನ ಹವ್ಯಾಸ ಗೀತೆ ಆಲಿಸೋದು, ಹಾಗಾಗ ಪ್ರವಾಸ ಮಾಡೋದು ಅಂತ ಹೇಳ್ತಿದ್ದಾರೆ ಅವನವರು. ನಿಮ್ಮ ಹವ್ಯಾಸಗಳನ್ನ ಹಾಗೆ ಕಾಪಾಡ್ಕೊಳ್ಳಿ, ನಿಮ್ಮನ್ನು ಜೀವಂತವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅಂತ್ಯಮ ಘಟ್ಟಕ್ಕೆ ತಲುಪ್ತಾ ಬರ್ತಾ ಇದೆ. ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಅದರ ನಂತರ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತೀನಿ. ಇಲ್ಲಿಗೆ ಒಂದು ಕೋಟ್ ಮೂಲಕ ಕಾಯ್ತಾ ಇರಿ. ಇದು FM ರೇನ್ಬೋ ವಿತ್ ಆರ್ ಜೆ ಅರ್ಜುನ್, ಕನಸಿನ ಲೋಕದಲ್ಲಿ.

ಎಸ್, ಕನಸಿನ ಲೋಕ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ. ಕನಸುಗಳು ಎಂದರೆ ಬರೀ ನಿದ್ದೆಯಲ್ಲಿ ಬರೋದಲ್ಲ, ನಮ್ಮನ್ನು ನಿದ್ದೆ ಮಾಡದಂತೆ ತಡೆಯೋದು ಅಂತ ಅಬ್ದುಲ್ ಕಲಾಂ ಅವರು ಖಂಡಿತವಾಗಿಯೂ ಹೇಳಿದ್ದಾರೆ. ಅವ್ರು ಹೇಳಿದ ಮಾತು ಖಂಡಿತವಾಗಿಯೂ 100ಕ್ಕೆ 100 ಸತ್ಯ ಅಂತ ಪ್ರತಿಯೊಬ್ಬರಿಗೂ ಅನಿಸಿರತ್ತೆ. ಕೆಲವರಿಗೆ ತಾನು ದೊಡ್ಡ ಇಂಜಿನಿಯರ್ ಆಗಬೇಕು ಅನ್ನೋ ಕನಸು, ಇನ್ನು ಕೆಲವರಿಗೆ ಪ್ರಪಂಚ ಪರ್ಯಟನೆ ಮಾಡಬೇಕನ್ನೋ ಕನಸು, ಮತ್ತು ಕೆಲವರಿಗೆ ಜಗತ್ತಿಗೆ ಒಳ್ಳೆಯದನ್ನು ಕೊಡಬೇಕು ಮಾಡಬೇಕು ಅನ್ನೋ ಕನಸಿರತ್ತೆ. ನಿಮ್ಮ ಕನಸು ಏನೇ ಇರಲಿ ಅದನ್ನು ಸಣ್ಣದು ಅಂತ ಕಡೆಗಣಿಸಬೇಡಿ. ನಿಮ್ಮ ಪ್ರೊಫೆಷನ್ ಏನೇ ಇರಲಿ, ನಿಮ್ಮ ಈ ಕನಸಿನ ಲೋಕ ಮಾತ್ರ ಅತ್ಯಂತ ವಿಶಾಲವಾಗಿರಲಿ. ಕನಸು ಕಾಣೋ ಧೈರ್ಯ ಇದ್ದವನಿಗೆ ಮಾತ್ರ ಅಲ್ವಾ ಇತಿಹಾಸ ಸೃಷ್ಟಿಸೋದಕ್ಕೆ ಸಾಧ್ಯ. ಸೊ ಇವತ್ತು ಈ ಒಂದು ಕೋಟ್ನ ಮೂಲಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಪ್ರೊಫೆಷನ್ ನಿಮ್ಮ ಇಂದಿನ ಬದುಕಿಗೆ ದಾರಿ, ಅಂದರೆ ಇಂದಿನ ಬದುಕಿಗೆ ದಾರಿ. ನಿಮ್ಮ ಪ್ಯಾಷನ್ ನಿಮ್ಮ ನಾಳಿನ ಆಶಾದೀಪ. ಸೊ ಮತ್ತೆ ಕನಸುಗಳಿದೆಯಲ್ಲ, ಇದು ನಿಮ್ಮ ಬದುಕಿನ ಆಧಾರ ಸ್ತಂಭ. ಕನಸು ಕಾಣೋದನ್ನು ಮರಿಬೇಡಿ ಅಂತ ಅನ್ನೋದು ಒಂದು ಆಸೆ ನನ್ನದು. ಕನಸಿನ ಲೋಕದಲ್ಲಿ ನೀವು ಕಾಣೋ ಪ್ರತಿಯೊಂದು ಸುಂದರ ಕನಸನ್ನು ನಾಳೆ ಬೆಳಿಗ್ಗೆ ಎದ್ದಾಗ ನಿಮ್ಮ ಪ್ಯಾಷನಾಗಿ ಪರಿವರ್ತಿಸಿ ಅದನ್ನು ನಿಮ್ಮ ಪ್ರೊಫೆಷನ್ಗೆ ಪ್ರೊಫೆಷನ್ನ ಮಟ್ಟಕ್ಕೆ ಬೆಳೆಸ್ತಿ ಅಂತ ಹೇಳ್ತಾ, ಆಗ ಬದುಕು ಭಾರ ಅನಿಸೋದಿಲ್ಲ, ಬದಲಿಗೆ ಪ್ರತಿದಿನ ಕೂಡ ಹಬ್ಬ ಅನಿಸುತ್ತೆ. ಪ್ರತಿದಿನ ಹಬ್ಬವನ್ನು ಆಚರಿಸ್ಬೇಕು ಅಂತ ಅನಿಸುತ್ತೆ. ನಿದ್ದೆಗೆ ಜಾರೋ ಮುನ್ನ ಈ ಮಾತನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ಸೊ ಈ ಒಂದು ಮಾತಿನ ಮೂಲಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ, ಸಮಾಪ್ತಿಗೊಳಿಸ್ತೀನಿ. ಕನಸಿನ ಲೋಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತವಾಗ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ಸಂಜೆ 5 ಗಂಟೆಯಿಂದ ಇಲ್ಲಿವರೆಗೂ ನಿಮ್ಮ ಆರ್ ಜೆ ಅರ್ಜುನ್ ಕೇಳ್ತಾ ಇರಿದು ಆಕಾಶವಾಣಿ ಎಫ್ ರೇನ್ಬೋ 100.3 MHz. ನಾನು ನಿಮ್ಮ ಆರ್ ಜೆ ಅರ್ಜುನ್ ಸ್ಟುಡಿಯೋಯಿಂದ ಬಾಯ್ ಹೇಳ್ತಿದ್ದೀನಿ. ಮತ್ತೆ ಸಿಗೋಣ ಮತ್ತೊಮ್ಮೆ.

ಸಮಯ ಆಗ್ತಾ ಇದೆ 11:05. ಇದೀಗ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳುವಂತಹ ಸಮಯ. ಸದ್ಯಕ್ಕೆ ಇಲ್ಲಿವರೆಗೂ ನೀವು ಕೇಳಿದಂತಹ ಕಾರ್ಯಕ್ರಮಗಳು, ನಮ್ಮ ಕಾರ್ಯಕ್ರಮಗಳು ಪ್ರಸಾರವಾಗಿದೆ FM 101.3 ಕಾಮನಬಿಲ್ಲುನ ಕಾರ್ಯಕ್ರಮಗಳು. ತದನಂತರ ಸುದ್ದಿ ಪ್ರಸಾರವಾದ ಬಳಿಕ ಅಂದರೆ 11:10 ಬೆಳಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ FM ಗೋಲ್ಡ್ನ ಸಹ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿದು ಆಕಾಶವಾಣಿ FM ರೇನ್ಬೋ 101.3 MHz.

annual basis. So that will be prominent in this